ಸ್ನೇಹಿತರೆ, ಇದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 5:58. ಇಂದು ಇಂದಿನ ಕಾರ್ಯಕ್ರಮಗಳನ್ನು ಎಫ್ಎಂ ರೈನ್ಬೋದಲ್ಲಿ ಆರಂಭಿಸ್ತಾ ಇದ್ದೀವಿ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 26ನೇ ದಿನ, ಅಂದರೆ 2026ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ 17ನೇ ತಾರೀಕು ಗುರುವಾರ. ಇದೀಗ ಸಮಯ ಸರಿಯಾಗಿ 5:58:48. ಎಲ್ಲ ಶ್ರೋತೃ ಬಾಂಧವರಿಗೂ, ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ, ಮಾಡುವ ನಮಸ್ಕಾರಗಳು. ಇದೀಗ ನಮ್ಮ ನಿಲಯದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ ಸರಿಯಾಗಿ 6:01 ಇವತ್ತಿನ ಕಾರ್ಯಕ್ರಮಗಳು ಇದೀಗ ಆರಂಭ ಆಗ್ತಾ ಇದೆ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ.
2: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರೆಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90

ಸಮಯ ಸರಿಯಾಗಿ 6:11 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾದಾರ್ಚನೆಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಇರೋದು ನಾನು ಮಧು ಚೈತ್ರ. ನಾದಾರ್ಚನೆಯಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ನಡೆದಾಡುವ ದೇವರು ಅಂತಾನೆ ಪ್ರಸಿದ್ಧರಾದವರು ನಾಡಿನಲ್ಲಿ ಇಬ್ಬರು ಮಹಾನ್ ಪುಣ್ಯಪುರುಷರು. ಒಂದು ಸಿದ್ಧಗಂಗೆಯ ಪುಣ್ಯಪುರುಷರಾದ ಶ್ರೀ ಶಿವಕುಮಾರ ಸ್ವಾಮಿಗಳಾದರೆ ಮತ್ತೊಬ್ಬರು ಪಂಡಿತ ಪುಟ್ಟರಾಜ ಗವಾಯಿಗಳು. ಇವತ್ತು ಪಂಡಿತ ಪುಟ್ಟರಾಜ ಗವಾಯಿಗಳ ಪುಣ್ಯಸ್ಮರಣೆ. ಪದ್ಮಭೂಷಣ, ಗಾನಯೋಗಿ, ಗಾನಗಂಧರ್ವ, ಪಂಚಮ ಕೋಗಿಲೆ ಅಂತ ಎಲ್ಲ ಕರೆಸ್ಕೊಂಡವರು ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು. ಕನ್ನಡ ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಮಾಡಿದ ಮಹಾನ್ ಯೋಗಿಗಳು. ಇವರು ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡು ಕನ್ನಡ, ಸಂಸ್ಕೃತ ಮತ್ತು ಹಿಂದಿ ಭಾಷೆಗಳಲ್ಲಿ ಪ್ರಭುತ್ವವನ್ನು ಸಾಧಿಸಿದ ತ್ರಿಭಾಷಾ ಪಂಡಿತರು ಮತ್ತು ಮಹಾನ್ ಯೋಗಿಗಳು ಆದ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪುಣ್ಯಸ್ಮರಣೆ. ಇವತ್ತು ಅವರನ್ನು ಮನಃಪೂರ್ವಕವಾಗಿ ನೆನೀತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

ಸಮಯ 6:19 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಗುರುವಿನ ಆಶ್ರಯವಿದ್ರೆ ಮೂಕನು ಮಾತಾಡ್ತಾನೆ, ಅಂಗವಿಕಲನು ನಡೀತಾನಂತೆ. ಅಂಧ ಅನಾಥ ಬಡ ಮಕ್ಕಳಿಗೆ ಭಿಕ್ಷಾಪಾತ್ರೆ ಕಸಿದುಕೊಂಡು ಸಂಗೀತದ ಅಕ್ಷಯ ಪಾತ್ರೆ ನೀಡಿ ಅವರನ್ನು ಶ್ರೀಮಂತಗೊಳಿಸಿದ್ದು ಇದೇ ಗವಾಯಿಗಳು. ನಿಸ್ವಾರ್ಥ ಸೇವೆಗೆ ಶ್ರೀಗಳವರ ಆಶೀರ್ವಾದ ಸದಾ ಇದ್ದೇ ಇರುತ್ತೆ. ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕಲಿತ ವಿದ್ಯಾರ್ಥಿಗಳು ಸಾಕಷ್ಟು ಸಾಧನೆಯನ್ನು ಮಾಡುವ ಮೂಲಕ ಪಂಚಾಕ್ಷರಿ ಗವಾಯಿಗಳು ಮತ್ತು ಪುಟ್ಟರಾಜ ಗವಾಯಿಗಳು ಇಬ್ಬರೂ ಗುರುಗಳ ಮೂಲಕ ಅನೇಕ ಸಾಧನೆಗಳನ್ನು ಮಾಡಿ ಗುರುಗಳ ಹೆಸರನ್ನು ಅಜರಾಮರಗೊಳಿಸಿದ್ದಾರೆ ಅಂದರೆ ಅದು ನಿಜಕ್ಕೂ ದೊಡ್ಡ ಸಂಗತಿ ಅಲ್ಲ. ಪಂಡಿತ ಪುಟ್ಟರಾಜ ಗವಾಯಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದ ಸಂತರು. ಸಾಹಿತ್ಯ, ಸಂಗೀತ, ಆಧ್ಯಾತ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ಅಂಧ ಅನಾಥ ಮಕ್ಕಳ ಪೋಷಣೆ, ಅವರಿಗೆ ಒಳ್ಳೆ ಶಿಕ್ಷಣ ಕೊಡೋದು ಮತ್ತು ವೃತ್ತಿರಂಗಭೂಮಿಯ ಮೂಲಕ ಕಲೆಯ ರಕ್ಷಣೆ, ಶಿಕ್ಷಣ ಸಂಸ್ಥೆಗಳ ಮೂಲಕ ಅಕ್ಷರ ದಾಸೋಹದಂತಹ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಬಹುಭಾಷಾ ಪಂಡಿತರಾಗಿ, ಗಾಯಕರಾಗಿ, ವಾದಕರಾಗಿ, ನಾಟಕಕಾರರಾಗಿ, ಕವಿಗಳಾಗಿ, ವಚನಕಾರರಾಗಿ, ಹೊಸ ರಾಗಗಳ ಅನ್ವೇಷಕರಾಗಿ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀಡಿದ ಕೊಡುಗೆ ಅವಿಸ್ಮರಣೀಯ. ಇವತ್ತು ನಾವು ನೆನೀತಾ ಇರೋದು ಪುಟ್ಟರಾಜ ಗವಾಯಿಗಳನ್ನು. ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 6:27 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತು ನಾವು ಮಾತಾಡ್ತಾ ಇರೋದು ಪಂಡಿತ ಪುಟ್ಟರಾಜ ಗವಾಯಿಗಳ ಬಗ್ಗೆ. ಪುಟ್ಟರಾಜ ಗವಾಯಿಗಳ ಅವರ ಸಂಗೀತ ಸೇವೆ ಅನುಪಮವಾದದ್ದು, ಅಮೋಘವಾದದ್ದು. ಅವರದ್ದು ಆಧ್ಯಾತ್ಮಿಕ ಸಾಧನೆಯ ಶರಣ ಜೀವನ, ಪರಿಶುದ್ಧ ಆಚಾರ ನಡೆನುಡಿಗಳ ಜೊತೆಗೆ ಸದಾ ಕಾಯಕನಿರತರು. ಶಿಷ್ಯ ಬಳಗಕ್ಕೆ ವಿದ್ಯೆಯನ್ನು ಧಾರೆ ಎರೀತಾ ಸಮಾಜದ ಪ್ರತಿ ಸರ್ವತೋಮುಖ ಬೆಳವಣಿಗೆಯತ್ತ ಗಮನ ಹರಿಸ್ತಾ ಸಾರ್ಥಕ ಬದುಕನ್ನು ಸವೆಸಿದ ಮಹಾನ್ ಸಂತರು. ಇವತ್ತು ಅವರ ಪುಣ್ಯಸ್ಮರಣೆಯ ದಿನ. ಈ ದಿನ ಅವರನ್ನು ಮತ್ತೊಮ್ಮೆ ಮನಸಾರೆ ಸ್ಮರಿಸ್ತಾ ಇಲ್ಲಿಗೆ ಭಕ್ತಿ ಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ಈ ಹಾಡಿನ ಮೂಲಕ ಮುಗಿತಾ ಇದೆ. ಮತ್ತೆ ಸಿನಿಮಾ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವಾಪಸ್ಸಾಗ್ತೀನಿ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಲ್ಲಿ ಮಾಧು ಚೈತ್ರ.

ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3 ಸಮಯ, ಸರಿಯಾಗಿ 6:31. ಇವತ್ತಿನ ಸಿನಿಮಾ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಪುಟ್ಟರಾಜ ಗವಾಯಿಗಳನ್ನ ನೆನೀತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಪುಟ್ಟರಾಜ ಗವಾಯಿಗಳು March 3 1914 ಹಾವೇರಿ ಜಿಲ್ಲೆಯ ಹಾನಗಲ್ನ ದೇವರ ಹೊಸಕೋಟೆಯಲ್ಲಿ ಜನಿಸ್ತಾರೆ. ಅವರ ತಂದೆ ರೇವಣ್ಣಯ್ಯ ಮತ್ತು ತಾಯಿ ಸಿದ್ದಮ್ಮ. ಇವರ ಮೂಲ ಹೆಸರು ಪುಟ್ಟಯ್ಯಜ್ಜ ಅಂತ. ಸಂಗೀತದ ಜೊತೆಗೆ ಸಂಸ್ಕೃತ, ಹಿಂದಿ, ಕನ್ನಡ ಛಂದಸ್ಸು, ಕೀರ್ತನೆಗಳನ್ನು ಬ್ರೇಲ್ ಲಿಪಿಯ ಮೂಲಕ ಕಲಿತವರು. ಅವರ ಜೀವನವನ್ನು ಗುರು ಸೇವೆಗಾಗಿ ಮುಡಿಪಾಗಿ ಇಟ್ಟವರು. ಬಾಲ್ಯದಲ್ಲಿ ತಂದೆಯನ್ನು ಕಳ್ಕೊಂಡು ಪುಟ್ಟರಾಜರು ಶಿಕ್ಷಣಕ್ಕೋಸ್ಕರ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಆಶ್ರಮಕ್ಕೆ ಸೇರ್ತಾರೆ. ಇವರ ಮತ್ತಷ್ಟು ಕಥೆಗಳನ್ನು ಹೇಳ್ತೀನಿ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

ಪುಟ್ಟರಾಜ ಗವಾಯಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಅನಾಥಾರ್ಚನೆ ಕಾರ್ಯಕ್ರಮದಲ್ಲಿ. ಪುಟ್ಟರಾಜ ಗವಾಯಿಗಳು ಅವರ ಗುರುಗಳಲ್ಲಿ ಅವರಿಗೆ ತುಂಬ ಭಕ್ತಿ ಶ್ರದ್ಧೆ. ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಹಾರ್ಮೋನಿಯಂ ಕಲಿಯೋ ಮೂಲಕ ಸಂಗೀತ ಲೋಕದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದವರು ಪುಟ್ಟರಾಜ ಗವಾಯಿಗಳು. ಪಂಡಿತ್ ಗವಾಯಿಗಳು ಅವರ ವಚನಗಳ ನಿರೂಪಣೆಗಾಗಿ ಹೆಚ್ಚು ಮೆಚ್ಚುಗೆಯನ್ನು ಪಡೆದವರು. ಪುಟ್ಟರಾಜ ಗವಾಯಿಗಳು ಗುರು ಕುಮಾರೇಶ್ವರ ಕೃಪಾಪೋಷಿತ ನಾಟ್ಯ ಕಂಪನಿಯನ್ನು ಸ್ಥಾಪಿಸಿದವರು. ಇವತ್ತು ಅಂಗವಿಕಲ ಅನಾಥರಿಗೆ ಉಚಿತ ಆಹಾರ, ಆಶ್ರಯ, ಶಿಕ್ಷಣವನ್ನು ಒದಗಿಸೋಕೆ, ಹಣವನ್ನು ಸಂಗ್ರಹಿಸೋಕೆ ಈ ಕೃಪಾಪೋಷಿತ ಕಂಪನಿ ಏನಿದೆ ಇದು ಇವೆಲ್ಲವನ್ನು ಸಂಗ್ರಹಿಸೋಕೆ ಸಹಾಯ ಮಾಡ್ತಿರೋದಷ್ಟೇ ಅಲ್ಲದೆ ರಂಗಭೂಮಿ ಸಂಸ್ಕೃತಿಯನ್ನು ವಿಶಿಷ್ಟವಾಗಿ ಪಸರಿಸೋದ್ರಲ್ಲಿ ತುಂಬ ಹೆಸರುವಾಸಿಯಾಗಿದೆ. ಇಂತಹ ಮಹಾನ್ ಚೈತನ್ಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ ನಮ್ಮ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ.

ಸಮಯ 6:43 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತು ನಾವು ಮಾತಾಡ್ತಾ ಇರೋದು ಪಂಡಿತ ಪುಟ್ಟರಾಜ ಗವಾಯಿಗಳ ಬಗ್ಗೆ. ಮಧುಚೈತ್ರ, ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ನಾಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಕರುಣಾಳು ಯಡಿಯೂರ ವಾಸ ನಿಜವಾಗ್ಲೂ ಖುಷಿ ಕೊಡ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ರನ್ನಿಂಗ್ ವಿತ್ 6542420 ಸಂದೇಶನ ಕಳಿಸಿದರೆ ದಯವಿಟ್ಟು ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಸಂದೇಶ ನಮಗೆ ತಲುಪಲಿ. ಬೊಪ್ಪ ವೆಂಕಟೇಶ್ ಅವರ ಸಂದೇಶ ತಲುಪಿದೆ. ಮತ್ತು ಶಿವಗಂಗಾ ಹೆಬ್ಬಾಳದಿಂದ ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಿಗೇನಹಳ್ಳಿಯಿಂದ ಸಂದೇಶನ ಕಳಿಸಿ ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಖುಷಿ ಆಗ್ತಾ ಇದೆ ಹಾಡುಗಳನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೋಸ್ಕರ ಮುಂದಿನ ಹಾಡುಗಳು ಪ್ರಸಾರ ಆಗುತ್ತೆ. ಪುಟ್ಟರಾಜ ಗವಾಯಿಗಳು 12ನೇ ಶತಮಾನದ ಭಕ್ತಿ

ಸಮಯ 6:48 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಪಂಡಿತ ಪಂಚಾಕ್ಷರಿ ಗವಾಯಿ ನಾಟಕ ರಂಗಮಂದಿರವನ್ನು ಸಂಘಟಿಸಿ ಸ್ಥಾಪಿಸಿದ ಪಂಡಿತ ಪುಟ್ಟರಾಜ ಗವಾಯಿಗಳು ಅಸಂಖ್ಯಾತ ಪ್ರದರ್ಶನಗಳನ್ನು ಕೊಟ್ಟರು. ರಂಗ ನಾಟಕದ ಕಲೆಯನ್ನು ಹೆಚ್ಚಿಸೋಕೆ ಮಾತ್ರ ಮೀಸಲಾಗಿರೋ ಈ ನಾಟಕ ಕಂಪನಿಯ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಖ್ಯಾತಿಯನ್ನು ಗಳಿಸಿದ ಸಾವಿರಾರು ರಂಗ ಕಲಾವಿದರನ್ನು ನಿರ್ಮಿಸಿದೆ. ಭಕ್ತರು ಇವರನ್ನ ನಡೆದಾಡೋ ದೇವರು ಅಂತ ಆರಾಧಿಸ್ತಾರೆ. ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಕರ್ನಾಟಕದ ಅತ್ಯಂತ ಜನಪ್ರಿಯ ಮತ್ತು ಪ್ರಭಾವಶಾಲಿ ಆಶ್ರಮ. ಇದು ಬರೀ ಅಂಧರು, ಅನಾಥರು ಮತ್ತು ಬಡಮಕ್ಕಳ ಉನ್ನತಿಗಾಗಿ ಮಾತ್ರ ಮೀಸಲಾದ ದತ್ತಿ ಸಂಸ್ಥೆ ಆಗಿದೆ. 1,000ಕ್ಕೂ ಹೆಚ್ಚು ಮಕ್ಕಳು ಆಶ್ರಮದಲ್ಲಿ ವಾಸ ಮಾಡ್ತಿದ್ದಾರೆ ಮತ್ತು ಉಚಿತವಾಗಿ ಆಹಾರವನ್ನು ಕೂಡ ಕೊಡ್ತಿದ್ದಾರೆ. ಪುಟ್ಟರಾಜ ಗವಾಯಿಗಳ ಈ ಎಲ್ಲ ಕಾರ್ಯಗಳನ್ನು, ಸಾಧನೆಗಳನ್ನು ಗುರುತಿಸಿ 1975 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟನ್ನು ನೀಡಲಾಯಿತು. 1993 ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಡಲಾಯಿತು. ಇನ್ನೂ ಅನೇಕ ಪ್ರಶಸ್ತಿ ಗೌರವಗಳು ಅವರಿಗೆ ಲಭಿಸಿವೆ. ಇದು ಇವತ್ತಿನ ನಾದಾರ್ಚನೆ. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್

0: ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಗ್ಗೋಡಿನ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂದರೆ ಥಟ್ಟನೆ ಸುಬ್ಬಣ್ಣ ಅವರ ಮಾತು ಕೇಳಿದ ಹಾಗೆ ಆಗತ್ತೆ. ನೀನಾಸಂ ತಿರುಗಾಟ ಇವತ್ತು ಕನ್ನಡ ರಂಗಭೂಮಿಯ ವಿಶಿಷ್ಟ ವಿದ್ಯಾಕ್ರಮ ಅನಿಸಿಕೊಂಡಿದೆ. ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸ್ಥಾನಮಾನ ಪ್ರತಿಷ್ಠೆ ತಂದುಕೊಟ್ಟವರು ಕೆವಿ ಸುಬ್ಬಣ್ಣನವರು. ಅಕ್ಷರ ಪ್ರಕಾಶನದ ಮೂಲಕ ಮೌಲಿಕ ಪುಸ್ತಕಗಳನ್ನು ಓದುಗರ ಕೈಗೆ ಕೊಟ್ಟರು. ನಾಟಕಕಾರ, ವಿಮರ್ಶಕ, ಅನುವಾದಕ, ಪ್ರಕಾಶಕ, ಪ್ರಖರ ಚಿಂತನಕಾರ, ಬರಹಗಾರ ಕೆವಿ ಸುಬ್ಬಣ್ಣ, ನೀನಾಸಂ ಸುಬ್ಬಣ್ಣ ಅವರ ಮಾತು.
2: 1947 ನಮಗೆ ಸ್ವಾತಂತ್ರ್ಯ ಬಂತು. ಹೊತ್ತಿಗೆ ನಾವೆಲ್ಲ ಒಂದು ರೀತಿಯಲ್ಲಿ ಗಾಂಧಿಯ ಪ್ರಭಾವ

最近バタカニを高く買ってるよ。お前行けばバタカニ全部買ってるよ。みんな、それは絶対ボス買ってるよ。なんか、ワンドサインスって言ってる。ハイガー、イビキューマグルプラットマルベク。パネアワンド、アーセイ。エッグル。アーミンティンダー、ハイガー、ウォンディスジャヨーロッパで、それはどこにジャガーでコンティアティアマルコンド今、カイテ、ファイブメニューのヨーロッパで、あの、サイクルスペインとペケトラ、ワータペケ、ナイトル、あの、ウンド、アイダーティング。今、カイテ、ファイブメニューのヨーロッパで、今、カイメニュー、ワンド、ワータティアマ、ワンド、キャプテンとワイリー、カイテ、マーボード、ウンド、スタンド、やっぱりね、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ジャック、ಆ ಒಂದು ಮುಖ್ಯ ಪ್ರಾಕ್ಟಿಕಲ್ ಆಲೋಚನೆ ಮಾಡಿದೆ ಅದು ಟೆಕ್ನಿಕಲ್ ಆಗಿ ಒಂದು ಸಬ್ಜೆಕ್ಟಿಗೆ ಬಿಟ್ಟು ಮೋಸವಾಗಿ ಮಾತ್ರ ಒಪ್ಪಿಕೊಂಡಿಲ್ಲ ಬದುಕಿನ ಒಂದು ಅಂತಂದ್ರೆ ಆ ರೀತಿ ಅದು ಇಟ್ಕೊಂಡ್ಬಂತು ಅದನ್ನು ಮೊದಲನೇ ಒಂದು ಬೆಳಕಾಗಂತು ಅಂದ್ರೆ ಮನೆಯ ಒಂದು ರೀತಿ ಬಹಳ ನಿಮ್ಮ ಜನಪದಕ್ಕೆ ಸಂಬಂಧಿಸಿದ್ದು ನಮ್ಮ ಜನಪದದ ಒಂದು ಕ್ರಿಯೆ ಅನ್ನೋ ಒಂದು ಯೋಚನೆ ಇತ್ತು ಅದಾದ್ಮೇಲೆ ಸುಮಾರು ಸಾವಿರದ 1950 ದಶಕದಲ್ಲಿ ಸಾಧನದ ಒಂದು ಕಾಲೇಜ್ ಪ್ರಾರಂಭ ಆಯಿತು ಅದರಲ್ಲಿ ನಾನು ಭಾಗಿಯಾಗಿದ್ದೆ ಅಲ್ಲಿಗೆ ನಾನು ಗೋಪಾಲಕೃಷ್ಣ ಅಡಿಗರನ್ನು ತಿಳಿಸ್ಕೊಳ್ಳಿಸಿಕೊಂಡು ಅದರಲ್ಲಿ ಆ ಹೆಚ್ಚಿನ ತಾನೆ ಸಾಕಷ್ಟು ದಶವಾಸಿಯಾದ ಹೊಸ ರೀತಿಯ ಕುರಿತುಗಳನ್ನು ಬರೆಯಕ್ಕೆ ಬಂದಿತ್ತು ನಮ್ಮ ಕಾಲೇಜಾಗ ಮುಖ್ಯವಾಗಿತ್ತು ನಮ್ಮ ಕಾಲದ ಚಾಲಿತವಾಯಿತು ನಾನು ಒಂದ್ ಕಡೆಯಿಂದ ಪ್ರತಿಕೊಂಡು ಈ ನಮ್ಮ ಕಾಲ ಚಳುವಳಿಯಲ್ಲಿ ಭಾಗವಹಿಸಿದೆ ಅಲ್ಲಿ ನನಗೆ ಈ ಕರ್ನಾಟಕ ಕೂಡ

0: ಬಂದರು,
1: ರಂಗಭೂಮಿ ಮೂಲಕ ಅಂದ್ರೆ ನಾಟಕಗಳ ಮೂಲಕ ನಮ್ಮ ಜನಪದದಲ್ಲಿ ನಮ್ಮ ಹೆಗ್ಗೋಡ್ನವ್ರನ್ನ ಅವ್ರ ಹತ್ರ ನಾವು ಮಾತಾಡ್ಕೊಳ್ಳೋ ಒಂದು ಸಾಧನ ಆಗಿತ್ತು. ಅದು ಇಡೀ ಕರ್ನಾಟಕದ ಜನರ ಜೊತೆ ಮಾತಾಡುವಂತಹ ಒಂದು ಪ್ರಯತ್ನ ನಿಧಾನವಾಗಿ ನಾನು ಮಾಡೋ ಪ್ರಯತ್ನ ಪಟ್ಟು.
2: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ನಿರ್ದೇಶಕ ಕೆವಿ ಸುಬ್ಬಣ್ಣ.

0: ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಯಶೋಭೂಮಿ ಇತ್ಯತ್ರ ಐಷಮಃ ಸೆಮಿಕಾನ್ ಇಂಡಿಯಾ ಇತ್ಯಸ್ಯೋದ್ಘಾಟನಂ ಕರಿಷ್ಯತಿ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿ ಉಪಸ್ಥಿತಾನ್ ಜನಾನ್ ಅಪಿ ಸಂಬೋಧಯಿಷ್ಯತಿ. ತ್ರಿದಿವಸೀಯಸ್ಯ ಸಮ್ಮೇಳನಸ್ಯ ಪ್ರದರ್ಶನ್ಯಾಃ ಚ ಆಯೋಜನಂ ಸಿಲಿಕಾನ್ ಟು ಸಿಸ್ಟಮ್ ಬಿಲ್ಡಿಂಗ್ ದ ಇಕೋಸಿಸ್ಟಮ್ ಇತ್ಯಸ್ಮಿನ್ ವಿಷಯೇ ಭವಿಷ್ಯತಿ. ಅಸ್ಮಿನ್ ಸಮ್ಮೇಳನೆ ಅರ್ಧಚಾಲಕ ವಿದ್ಯುತ್ ಪ್ರೌದ್ಯೋಗಿಕೀ ಮೂಲ್ಯ ಶೃಂಖಲೆಯ ಸಂಬದ್ಧಾಃ ವೈಶ್ವಿಕಾಃ ಭಾರತೀಯಾಶ್ಚ ಉದ್ಯೋಗಾಃ ನೀತಿ ನಿರ್ಮಾತಾರಃ ನಿವೇಶಕಾಃ ಅನುಸಂಧಾನಕರ್ತಾರಃ ನವೋದ್ಯಮಾಃ ಶೈಕ್ಷಣಿಕ ಸಂಸ್ಥಾಃ ಛಾತ್ರಾಶ್ಚ ಏಕತ್ರಿತಾಃ ಭವಿಷ್ಯಂತಿ. ಉದ್ಘಾಟನಾತ್ ಪೂರ್ವಂ ಪ್ರಧಾನಮಂತ್ರೀ ಹ್ಯಃ ನವದಿಲ್ಯಾಂ ಪ್ರಮುಖೈಃ ವೈಶ್ವಿಕ ಮುಖ್ಯ ಕಾರ್ಯಪಾಲಕೈಃ ಸಹ ಅರ್ಧಚಾಲಕ ಸಂಬಂಧಸ್ಯ ವಿಶಿಷ್ಟೋಪವೇಶನಸ್ಯ ಅಧ್ಯಕ್ಷತಾಂ ಕೃತವಾನ್. ಶ್ರೀಮೋದಿ ಭಾರತಸ್ಯ ಅರ್ಧಚಾಲಕ ಕ್ಷೇತ್ರಸ್ಯ ಸುದೃಢೀಕರಣಾಯ ಪ್ರಶಾಸನಸ್ಯ ಉದ್ಯೋಗಕ್ಷೇತ್ರಸ್ಯ ಚ ಮಧ್ಯೆ ಘನಿಷ್ಠ ಸಹಕಾರ್ಯಸ್ಯ ಆವಶ್ಯಕತಾಯೈ ಬಲಂ ಪ್ರದತ್ತವಾನ್. ಭಾಜಪೇಜಿ ದಲಂ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಜನ್ಮದಿವಸಸ್ಯೋಪಲಕ್ಷೆ ಅದ್ಯ ಆರಭ್ಯ ಮಾಸೈಕ ಪರ್ಯಂತಂ ರಾಷ್ಟ್ರವ್ಯಾಪಿ ಸೇವಾ ಸಂಕಲ್ಪ ಅಭಿಯಾನಂ ಆಯೋಜಯಿಷ್ಯತಿ. ಅಸ್ಯ ಅಭಿಯಾನಸ್ಯ ಕೇಂದ್ರೆ ಜನಸೇವಾಯಾಂ ಪ್ರಧಾನಮಂತ್ರಿಣಃ ಪ್ರತಿಬದ್ಧತಾಯಾಃ ಪ್ರಕಾಶನಂ ತಥಾ ವಿಶೇಷತಃ ಯುವಜನಾನಾಂ ಸೇವಾಕಾರ್ಯೇಷು ಪ್ರವೃತ್ತ್ಯರ್ಥಂ ಪ್ರೋತ್ಸಾಹನಂ ಭವಿಷ್ಯತಿ. ಅನೇನ ಅಭಿಯಾನೇನ ಗುಜರಾತ್ ರಾಜ್ಯಸ್ಯ ಮುಖ್ಯಮಂತ್ರಿ ರೂಪೇಣ ಶ್ರೀಮೋದಿನಃ ಏಕಾಧಿಕ ದ್ವಿಸಹಸ್ರ ತಮಸ್ಯ ವರ್ಷಸ್ಯ ಅಕ್ಟೋಬರ್ ಮಾಸಸ್ಯ ಸಪ್ತಮೇ ದಿನಾಂಕೇ ಶಪಥ ಗ್ರಹಣಸ್ಯ ಪಂಚವಿಂಶತಿ ವರ್ಷ ಪೂರ್ತಿರಪಿ ಸ್ಮರಿಷ್ಯತೆ. ಪ್ರಧಾನಮಂತ್ರಿಣಃ ಜನ್ಮದಿವಸಃ ಅದ್ಯ ಸೇವಾದಿವಸರೂಪೇಣ ಆಚರಿಷ್ಯತೆ ತಥಾ ದೇಶಸ್ಯ ವಿಭಿನ್ನೇಷು ಭಾಗೇಷು ರಕ್ತದಾನ ಶಿಬಿರಾಣಿ ಆಯೋಜಯಿಷ್ಯಂತೆ. ಅದ್ಯ ಸಾಯಂಕಾಲೆ ಆಶೀರ್ವಾದ್ ಕಾ ದಿಯಾ ಇತಿ ಕಾರ್ಯಕ್ರಮಮಪಿ ಆಯೋಜಯಿಷ್ಯತೆ. ಅಸ್ಮಿನ್ ಕಾರ್ಯಕ್ರಮೆ ಪರಿವಾರಾಃ ಪ್ರಧಾನಮಂತ್ರಿಣಃ ಪಂಚವಿಂಶತಿ ವರ್ಷೀಯ ಜನಸೇವಾಯೈ ಕೃತಜ್ಞತಾಂ ಪ್ರಕಟಯಂತಃ ದೀಪಾಃ ಪ್ರಜ್ವಾಲಯಿಷ್ಯಂತೆ. ಅದ್ಯ ಪ್ರಧಾನಮಂತ್ರಿ ವಿಶ್ವಕರ್ಮಾ ಯೋಜನಾಯಾಃ ತ್ರಿವರ್ಷಾಃ ಪೂರಿತಾಃ. ಅಸ್ಯಾಃ ಯೋಜನಾಯಾಃ ಅಂತರ್ಗತಂ ತ್ರಿಂಶಲ್ಲಕ್ಷ ಲಾಭಾರ್ಥಿನಾಂ ಪಂಜೀಕರಣೇನ ಮಹತ್ವಪೂರ್ಣಂ ಸೋಪಾನಂ ಅಧಿಗತಮಸ್ತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ತ್ರಯೋವಿಂಶತ್ಯಧಿಕದ್ವಿಸಹಸ್ರತಮೇ ವರ್ಷೇ ಅಸ್ಯಾಃ ಯೋಜನಾಯಾಃ ಶುಭಾರಂಭಃ ಕೃತಃ ಆಸೀತ್. ಅಸ್ಯಾಃ ಯೋಜನಾಯಾಃ ಉದ್ದೇಶ್ಯಂ ಅಷ್ಟಾದಶಸು ನಿರ್ದಿಷ್ಟೇಷು ಪಾರಂಪರಿಕ ವ್ಯವಸಾಯೇಷು ಸಂಲಗ್ನೇಭ್ಯಃ ಕರ್ಮಿಭ್ಯಃ ಶಿಲ್ಪಕಾರೇಭ್ಯಶ್ಚ ಆರಂಭಾತ್ ಅಂತಿಮ ಚರಣ ಪರ್ಯಂತಂ ಸರ್ವವಿಧ ಸಹಾಯತಾಂ ಪ್ರದಾತುಂ ಅಸ್ತಿ. ತಮಿಳುನಾಡು ರಾಜ್ಯೆ ಮಧುರಾಂತಕಂ ಧಾರಾಪುರಂ ಚೇತ್ಯೇತಯೋಃ ವಿಧಾನಸಭಾ ನಿರ್ವಾಚನ ಕ್ಷೇತ್ರಯೋಃ ಆಯೋಕ್ಷ್ಯಮಾನೇಭ್ಯಃ ಉಪನಿರ್ವಾಚನೇಭ್ಯಃ ಅದ್ಯ ನಾಮಾಂಕನ ಪತ್ರ ಪ್ರಸ್ತುತೇಃ ಅಂತಿಮಃ ದಿವಸಃ ಅಸ್ತಿ. ಮತದಾನಂ ಆಗಾಮಿ ಮಾಸಸ್ಯ ಷಷ್ಠೇ ದಿನಾಂಕೇ ಭವಿಷ್ಯತಿ. ಮತಗಣನಾ ಚ ಆಗಾಮಿ ಮಾಸಸ್ಯ ನವಮೇ ದಿನಾಂಕೇ ಭವಿಷ್ಯತಿ. ಭಾರತೇನ ಸ್ವಘೋಷಿತಃ ಪಾಕಿಸ್ತಾನ ಚೀನ ಸೀಮಾ ಸಂಯುಕ್ತಾಯೋಗಃ ಅಸ್ವೀಕೃತಃ. ಭಾರತಸ್ಯ ಕಥನಮಸ್ತಿ ಯತ್ ಅವೈಧೇನ ಬಲಪೂರ್ವಕೇನ ಚ ಆಧಿಪತ್ಯೇನ ಅಧೀನ ಭಾರತೀಯ ಪ್ರದೇಶ ಸಂಬದ್ಧಾಸು ವ್ಯವಸ್ಥಾಸು ಪ್ರವೇಶಾಯ ಪಾಕಿಸ್ತಾನಸ್ಯ ಕಶ್ಚಿದಪಿ ವೈಧಾನಿಕಾಧಿಕಾರಃ ನಾಸ್ತಿ. ಭಾರತರ್ತು ವಿಜ್ಞಾನ ವಿಭಾಗೇನ ಅದ್ಯ ಬಿಹಾರ ಉಪಹಿಮಾಲಯ ಪಶ್ಚಿಮ ಬಂಗಾಳ ಕೇರಳಂ ತಮಿಳುನಾಡು ಪ್ರದೇಶು ಪೂರ್ವೋತ್ತರ ಭಾರತಸ್ಯ ಕೇಷುಚಿತ್ ಭಾಗೇಷು ಚ ಪ್ರಚಂಡ ವೃಷ್ಟಿ ಭವಿಷ್ಯತಿ ಇತಿ ಪೂರ್ವಾನುಮಾನಂ ಕೃತಮಸ್ತಿ. ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಸಾಯಂ ಸಾರ್ಧ ಸಪ್ತವಾದನೆ ದಿಲ್ಯಾಃ ಅರುಣ ಜೇಟ್ಲಿ ಕ್ರೀಡಾಂಗಣೆ ಶೃಂಖಲಾಯಾಃ ತೃತೀಯಾಂತಿಮಾಯಾಂ ವಿಂಶತಿ ಪ್ರತಿವಿಂಶತಿ ಅಂತಾರಾಷ್ಟ್ರೀಯ ಕ್ರೀಡಾಯಾಂ ಭಾರತಂ ಅಫ್ಘಾನಿಸ್ತಾನದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90.9

0: ಮುಂಬೆಳಗನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿ ಕ್ರಮ, ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ, ಉಪಮುಖ್ಯಮಂತ್ರಿ ಭರವಸೆ. ಯುವಜನರಲ್ಲಿ ಶಿಸ್ತು ಸೇವಾ ಮನೋಭಾವ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ, ಸಮಾಜ ಕಲ್ಯಾಣ ಸಚಿವರ ಹೇಳಿಕೆ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಭಾಜನ. ಈಗ ವಾರ್ತೆಗಳ ವಿವರ. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಕರಾವಳಿ ಭಾಗದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಮತ್ತು ಸಂಪುಟ ದರ್ಜೆ ಸಚಿವರ ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಇಂದು ಸಂಜೆ 4 ಸೆಪ್ಟೆಂಬರ್ 19 10 ಗಂಟೆಯವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋಣ್ ಹಾರಾಟ ನಿಷೇಧಿಸಲಾಗಿದೆ. ಮಂಗಳೂರಿನ ಮೇರಿಹಿಲ್ ಹೆಲಿಪ್ಯಾಡ್ನ ಸುತ್ತ ಹಾಗೂ ಮುಖ್ಯಮಂತ್ರಿ ಅವರ ವಾಸ್ತವ್ಯದ ಹೋಟೆಲ್ ತಾಜ್ ವಿವಾಂತದ ಸುತ್ತ ಮತ್ತು ಸಚಿವ ಸಂಪುಟ ಸಭೆ ನಡೆಯುವ ಪಡೀಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದ ಸುತ್ತಲಿನ 1 ವ್ಯಾಪ್ತಿಯನ್ನು ತಾತ್ಕಾಲಿಕ ಕೆಂಪು ವಲಯ ಎಂದು ಘೋಷಿಸಲಾಗಿದ್ದು, ನಗರದ ಪ್ರಮುಖ ಹಾಗೂ ಜನನಿಬಿಡ ಪ್ರದೇಶಗಳು, ಮುಖ್ಯ ರಸ್ತೆಗಳು, ಬಸ್ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಪೊಲೀಸರು ದಿಢೀರ್ ಭದ್ರತಾ ತಪಾಸಣೆ ನಡೆಸುವ ಮೂಲಕ ಹೈ ಅಲರ್ಟ್ ಘೋಷಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ವಿಧ್ವಂಸಕ ಕೃತ್ಯ ತಪಾಸಣಾ ತಂಡ ಹಾಗೂ ಶ್ವಾನದಳದ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಪರಿಶೀಲನೆಗಾಗಿ ಮೆಟಲ್ ಡಿಟೆಕ್ಟರ್, ಎಕ್ಸ್ಪ್ಲೋಸಿವ್ ಡಿಟೆಕ್ಟರ್ ಹಾಗೂ ವಿಶೇಷ ತರಬೇತಿ ಪಡೆದ ಸ್ನಿಪ್ಪರ್ ಡಾಗ್ಗಳನ್ನು ಬಳಸಲಾಗುತ್ತಿದ್ದು, ಅನುಮಾನಾಸ್ಪದ ವಾಹನಗಳು ಮತ್ತು ವಸ್ತುಗಳ ಕುರಿತು ಸ್ಥಳದಲ್ಲೇ ತೀವ್ರ ಶೋಧ ನಡೆಸಲಾಗುತ್ತಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಸರ್ಕಾರಿ ಸೇವೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಇರಬಾರದು. ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಜಾಸೇವಾ ಅಭಿಯಾನದ ಮೂಲಕ ಸ್ವೀಕರಿಸಲಾಗುತ್ತಿರುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದಿದ್ದಾರೆ. ಪ್ರಜಾಸೇವಾ ಅಭಿಯಾನದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಪಹಣಿ ತಿದ್ದುಪಡಿ, ಪೋಡಿ, ಪಿಂಚಣಿ ಸೇರಿದಂತೆ ಹಲವು ಅರ್ಜಿಗಳು ಸಲ್ಲಿಕೆಯಾಗುತ್ತಿವೆ. ಇಂತಹ ಅರ್ಜಿಗಳು ಕಚೇರಿಗಳಲ್ಲಿ ಅನಗತ್ಯವಾಗಿ ವಿಳಂಬವಾಗದಂತೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಿ ಜನರಿಗೆ ಸೇವೆ ಒದಗಿಸಬೇಕು ಎಂದು ನಿರ್ದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಬೆಂಗಳೂರಿನ ಕೃಷ್ಣಾ ಭಾಗ್ಯ ಜಲ ನಿಗಮದ ಸಭಾಂಗಣದಲ್ಲಿ ನಿನ್ನೆ ಕಾವೇರಿ ನೀರಾವರಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಜಲಸಂಪನ್ಮೂಲ ಖಾತೆ ಸಚಿವ ಚಲುವರಾಯಸ್ವಾಮಿ, ಅಣೆಕಟ್ಟುಗಳಲ್ಲಿನ ನೀರಿನ ಸಂಗ್ರಹ, ಒಳಹರಿವು ಹಾಗೂ ಹೊರಹರಿವಿನ ನಿಖರ ಅಂಕಿಅಂಶಗಳನ್ನು ದಿನಕ್ಕೆರಡು ಬಾರಿ ಕಡ್ಡಾಯವಾಗಿ ದಾಖಲಿಸಲು ಸೂಚಿಸಲಾಗಿದ್ದು, 800 ವರ್ಷಗಳಷ್ಟು ಪುರಾತನವಾದ ಮಂದಗೆರೆ ಹಾಗೂ ಹೇಮಗಿರಿ ಕಿರು ಅಣೆಕಟ್ಟುಗಳ ಶಿಥಿಲಾವಸ್ಥೆಯನ್ನು ಗಂಭೀರವಾಗಿ ಪರಿಗಣಿಸಿ ಸೋರಿಕೆ ತಡೆದು ತುರ್ತು ಪುನಶ್ಚೇತನ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಸಭೆಯಲ್ಲಿ ನಿರ್ದೇಶನ ನೀಡಲಾಯಿತು ಎಂದಿದ್ದಾರೆ. ಲಭ್ಯವಿರುವ ಒಟ್ಟು ನೀರಿನಲ್ಲಿ 20% ಕುಡಿಯುವ ನೀರಿಗಾಗಿ ಕಾಯ್ದಿರಿಸುವ ಜೊತೆಗೆ ತುಮಕೂರು, ಬಸರಾಳು ಹಾಗೂ ನಾಗಮಂಗಲ ಭಾಗದ ಕೆರೆ ಕಟ್ಟೆಗಳಿಗೆ 3 ನೀರು ಹರಿಸಲು ಸಭೆಯಲ್ಲಿ ಸೂಚನೆ ನೀಡಲಾಯಿತು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಯುವಜನರಲ್ಲಿ ಶಿಸ್ತು, ಸೇವಾ ಮನೋಭಾವ ಮತ್ತು ಸಂಘಟನಾತ್ಮಕ ಕೌಶಲ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯುವಕರು ಸಂಘದ ಸದಸ್ಯತ್ವ ಪಡೆದು ದೇಶದ ಪ್ರಗತಿಗೆ ಕೈಜೋಡಿಸಬೇಕು. ಯುವಕರನ್ನು ಉತ್ತಮ ದಾರಿಯಲ್ಲಿ ತೆಗೆದುಕೊಂಡು ಹೋಗಲು ಭಾರತ್ ಜೋಡೋ ಯುವಕ ಸಂಘಗಳ ಸ್ಥಾಪನೆ ಮಾಡಲಾಗುತ್ತಿದ್ದು, ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಪ್ರತಿ ಯುವ ಸಂಘಕ್ಕೆ ವಾರ್ಷಿಕ 10 ರೂಪಾಯಿ ಅನುದಾನ ನೀಡಲಾಗುತ್ತಿದೆ. ಸಂಘಗಳ ಮೂಲಕ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಪರಿಸರ

0: ಸಂರಕ್ಷಣೆ, ಸ್ವಚ್ಛತಾ ಅಭಿಯಾನ, ಜಲ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗ ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಚಿವರು ಹೇಳಿದರು. ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಮಾಸ್ಟರ್ ಪ್ಲಾನ್ಗೆ ವಿರುದ್ಧವಾಗಿ ರಸ್ತೆ ನಿರ್ಮಾಣ ಮಾಡಿದರೆ ಸಂಬಂಧಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ ನೀಡಿದ್ದಾರೆ. ಬಿಎಂಆರ್ಡಿಎ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ರಸ್ತೆ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ನಿಗದಿತ ಮಾಸ್ಟರ್ ಪ್ಲಾನ್ ಹಾಗೂ ಯೋಜನಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಿಯಮ ಉಲ್ಲಂಘಿಸಿ ಕಾಮಗಾರಿ ನಡೆಸಿದರೆ ಸಂಬಂಧಿಸಿದ ಅಧಿಕಾರಿಗಳನ್ನು ಜವಾಬ್ದಾರರನ್ನಾಗಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಯೋಜನಾ ನಿಯಮಗಳನ್ನು ಪಾಲಿಸುವುದು ಅಗತ್ಯವಾಗಿದ್ದು, ಸ್ಥಳೀಯ ಮಟ್ಟದಲ್ಲಿ ಕೈಗೊಳ್ಳುವ ಕಾಮಗಾರಿಗಳು ಭವಿಷ್ಯದ ನಗರದ ಅಭಿವೃದ್ಧಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸಚಿವ ಕೃಷ್ಣ ಬೈರೇಗೌಡ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತ್ನಾಗ್ ಭಾಜನರಾಗಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಅನಂತ್ನಾಗ್ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಪ್ರತಿಷ್ಠಿತ ಪ್ರಶಸ್ತಿ ಪ್ರಕಟಿಸಲಾಗಿದೆ. ಇದೇ ತಿಂಗಳ 22 ಗುಜರಾತ್ನ ಕೆವಾಡಿಯಾದಲ್ಲಿ ನಡೆಯಲಿರುವ 72 ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತ್ನಾಗ್ ಅವರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಭಾರತೀಯ ಚಿತ್ರರಂಗದ ದಂತಕಥೆ ಅನಂತ್ನಾಗ್ ಅವರಿಗೆ ಅಭಿನಂದನೆಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್, ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಕೇಂದ್ರ ಸಚಿವರು ಅನಂತ್ನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಭಾರತ ಸರ್ಕಾರದ ಹೊಸ ಮತ್ತು ದೂರದೃಷ್ಟಿಯ ಶಿಕ್ಷಣ ನೀತಿಯಾಗಿದ್ದು 1968 ಭಾರತೀಯ ಶಾಲಾ ಶಿಕ್ಷಣದಲ್ಲಿ 10+2 ವ್ಯವಸ್ಥೆ ಜಾರಿಯಲ್ಲಿತ್ತು. ಕೇಂದ್ರ ಸಚಿವ ಸಂಪುಟವು 2020 July 29 ಎನ್ಇಪಿ 2020 ಅನುಮೋದನೆ ನೀಡಿತು. ಇದರೊಂದಿಗೆ ಶಾಲಾ ಶಿಕ್ಷಣದ ರಚನೆಯನ್ನು 5+3+3+4 ಮಾದರಿಗೆ ಪರಿವರ್ತಿಸಲಾಯಿತು. ಈ ಹೊಸ ವ್ಯವಸ್ಥೆಯ ವಿಶೇಷವೆಂದರೆ 3 ವಯಸ್ಸಿನಿಂದಲೇ ಮಗುವಿನ ಶಿಕ್ಷಣದ ಪಯಣವನ್ನು ವ್ಯವಸ್ಥಿತವಾಗಿ ಪರಿಗಣಿಸುವುದು. ಮತ್ತೊಂದು ಮಹತ್ವದ ಬದಲಾವಣೆಯೆಂದರೆ ಮಾತೃಭಾಷೆ ಅಥವಾ ಮನೆಯ ಭಾಷೆಗೆ ಆದ್ಯತೆ. ಕನಿಷ್ಠ 5 ತರಗತಿಯವರೆಗೆ ಮಾತೃಭಾಷೆಯನ್ನು ಬೋಧನಾ ಮಾಧ್ಯಮವಾಗಿ ಬಳಸುವಂತೆ ನೀತಿ ಒತ್ತು ನೀಡುತ್ತದೆ. ಈ ನೀತಿ ಕಲೆ, ವಿಜ್ಞಾನ, ವಾಣಿಜ್ಯ ಮತ್ತು ವೃತ್ತಿಪರ ಶಿಕ್ಷಣಗಳ ನಡುವಿನ ಕಠಿಣ ಗಡಿಗಳನ್ನು ಸಡಿಲಿಸುವ ದೃಷ್ಟಿಕೋನವನ್ನು ಮುಂದಿಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಭಿನ್ನ ವಿಷಯಗಳನ್ನು ಕಲಿಯಲು ಹೆಚ್ಚು ಅವಕಾಶ ಕಲ್ಪಿಸುವುದು ಇದರ ಆಶಯವಾಗಿದೆ. 2021 ಆರಂಭವಾದ ನಿಪುಣ್ ಭಾರತ್ ಕಾರ್ಯಕ್ರಮವು ಮಕ್ಕಳಲ್ಲಿ 3 ತರಗತಿಯೊಳಗೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಬೆಳೆಸುವ ಗುರಿಯನ್ನು ಹೊಂದಿದ್ದು, ದಾಖಲೆಯ ಪ್ರಕಾರ ವಿದ್ಯಾ ಪ್ರವೇಶದೊಂದಿಗೆ 8.9 ಶಾಲೆಗಳ 4.2 ಹೆಚ್ಚಿಗೂ ಹೆಚ್ಚು ಮಕ್ಕಳನ್ನು ಇದು ತಲುಪಿದೆ. ಗಣೇಶೋತ್ಸವ ಮೆರವಣಿಗೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬೆಸ್ಕಾಂ, ಪೊಲೀಸ್ ಮತ್ತು ಕಂದಾಯ ಇಲಾಖೆಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಗಲಾಟೆಗಳಿಗೆ ಆಸ್ಪದ ನೀಡದಂತೆ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು. ನಿಗದಿತ ದಿನಗಳಂದು ಕಡ್ಡಾಯವಾಗಿ ಮದ್ಯ ಮಾರಾಟ ನಿಷೇಧಿಸಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿ ಕ್ರಮ. ಜನರ ಸಮಸ್ಯೆಗಳಿಗೆ ಸ್ಪಂದನೆ.

ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ, ಉಪಮುಖ್ಯಮಂತ್ರಿ ಭರವಸೆ. ಯುವಜನರಲ್ಲಿ ಶಿಸ್ತು ಸೇವಾ ಮನೋಭಾವ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ, ಸಮಾಜ ಕಲ್ಯಾಣ ಸಚಿವರ ಹೇಳಿಕೆ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಭಾಜನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ನೆಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ,
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ.
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಇಂಥ ಒಂದು ಅದ್ಭುತವಾದ ಹಾಡನ್ನು ಕೇಳಿದ ತಕ್ಷಣವೇ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ನಾನು ಭಾವಸ್ಪಂದನದಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಖಂಡಿತ ನಿಮ್ಮ ಊಹೆ ಸರಿಯಾಗಿದೆ, ನಾನು ಮಾತಾಡ್ತಾ ಇರೋದು ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರ ಬಗ್ಗೆ. ಯಾವುದೇ ಭಾಷೆಗೆ ಯಾವುದೇ ನಾಡಿಗೆ ಹೆಮ್ಮೆ ತರುವಂತಹ ಅಸಾಮಾನ್ಯ ಕವಿ ಅಂತ ಅನ್ನಿಸ್ಕೊಳ್ಳೋರು ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರು. ಇವರು ಮಹಾಕಾವ್ಯವೇನು ಬರೀದೇ ಇದ್ರೂ ಕೂಡ ಮಹಾಕವಿ ಅಂತ ಕರೆಯಲ್ಪಡಕ್ಕೆ ಯೋಗ್ಯರಾದವರು ಅಂತ ಹೇಳಬಹುದು. ಇವರ ಸಮಗ್ರ ಕಾವ್ಯವನ್ನು ಒಟ್ಟಾಗಿ ಮಹಾಕಾವ್ಯ ಅಂತ ಪರಿಗಣಿಸಬಹುದು. ಸ್ವಾತಂತ್ರ್ಯ ಆದಮೇಲೆ ಭಾರತದ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಗಳ ಘನತೆಯ ಹುಡುಕಾಟವೇ ಅಡಿಗರ ಸಮಗ್ರ ಕಾವ್ಯವಸ್ತು. ಅದು ದಾಖಲಾಗಿರೋದು ಅವರ ಕಾವ್ಯ ನಾಯಕನ ಜಾಗೃತಿ, ಆತಂಕ, ತಲ್ಲಣ ಮತ್ತು ಹೋರಾಟಗಳ ಮೂಲಕ. ಉಡುಪಿ ಜಿಲ್ಲೆಯ ಉತ್ತರ ಭಾಗದ ಕಡಲ ತಡಿಯ ಹಳ್ಳಿ ಮೂಗೇರಿಯಲ್ಲಿ ಹುಟ್ಟಿ ಬೆಳೆದ ಗೋಪಾಲಕೃಷ್ಣ ಅಡಿಗರ ಮನೆಯಲ್ಲಿ ಮತ್ತು ಪರಿಸರದಲ್ಲಿ ಕಾವ್ಯ ನಿರಂತರವಾಗಿ ಅವರ ಕಿವಿಗೆ ಬೀಳ್ತಿತ್ತು, ಮನಸ್ಸಿಗೆ ನಾಟುತ್ತಿತ್ತು. ಮನೆಯಲ್ಲಿ ಪದ್ಯರಚನೆ ವಾಚನಗಳ ವಾತಾವರಣ ಇರ್ತಿತ್ತು. ಈ ವಾತಾವರಣದಲ್ಲಿ ನಾನು ನನ್ನ 13ನೇ ವಯಸ್ಸಿನಲ್ಲೇ ಪಠ್ಯ ರಚನೆಗೆ ಕೈ ಹಾಕಿದೆ ಅಂತ ತೋರುತ್ತೆ ಅಂತ ಹೇಳ್ತಾರೆ ಗೋಪಾಲಕೃಷ್ಣ ಅಡಿಗರು. ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಕಂದ ಪದ್ಯಗಳನ್ನು ರಚಿಸ್ತಿದ್ದೆ ಅಂತ ಅವರೇ ಹೇಳ್ಕೊಳ್ತಾರೆ. ಸಮಯ 7:24. ಹೌದು, ಇವತ್ತು ನಾವು ಮಾತಾಡ್ತಾ ಇರೋದು ಗೋಪಾಲಕೃಷ್ಣ ಅಡಿಗರ ಬಗ್ಗೆ. ಅವರ ಹಾಡುಗಳನ್ನು ಕೇಳ್ತಾ ಸಾಕ್ತೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಇಂತಹ ಎಷ್ಟೋ ಅಳಿಯಲಾರದ ನೆನಪುಗಳನ್ನ ನಮಗೆ ಅವರ ಕಾವ್ಯದ ಮೂಲಕ ಕೊಟ್ಟವರು ಗೋಪಾಲಕೃಷ್ಣ ಅಡಿಗರು. ಮುಂದೆ ಕನ್ನಡದ ಪ್ರಮುಖ ಕವಿ, ಸಾಹಿತ್ಯ ಚಿಂತಕ, ನವ್ಯ ಸಾಹಿತ್ಯದ ಗುರುವಾಗಿ ಬೆಳೆದವರು ಅಡಿಗರು. 1955 ಎರಡು ದಶಕಗಳಿಗಿಂತಲೂ ಹೆಚ್ಚು ಕಾಲ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೊಸ ಬಗೆಯ ಸಾಹಿತ್ಯ ಸೃಷ್ಟಿಯಾಗೋಕೆ ಮತ್ತು ಹೊಸ ಬಗೆಯ ವಿಮರ್ಶೆ ಹುಟ್ಟಿ ಬೆಳೆಯೋಕೆ ಪ್ರಮುಖ ಪ್ರೇರಣೆ ಅಂತ ಅಂದ್ರೆ ಅದು ಗೋಪಾಲಕೃಷ್ಣ ಅಡಿಗರು. 1962 ಅಡಿಗರು ಪ್ರಾರಂಭಿಸಿದ ಸಾಕ್ಷಿ ತ್ರೈಮಾಸಿಕ ಸಾಹಿತ್ಯ ಪತ್ರಿಕೆ ನವ್ಯ ಸಾಹಿತ್ಯಕ್ಕೆ ವಿಮರ್ಶೆಯ ಗಟ್ಟಿತನವನ್ನು ನೀಡಿ ಚರ್ಚೆಯ ವೇದಿಕೆಯಾಗಿ ನವ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಅಂದ್ರೆ ಅದಕ್ಕೆ ಖುಷಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ ಒಂದು ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟ್ರೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟ್ರೀಯ ಟಿ20 ಪುರುಷರ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಸಿಲಿಕಾನ್ ಟು ಸಿಸ್ಟಮ್ಸ್ ಬಿಲ್ಡಿಂಗ್ ದಿ ಎಕೋಸಿಸ್ಟಮ್ ಎಂಬ ವಿಷಯದ ಮೇಲೆ ಆಯೋಜಿಸಲಾಗಿದೆ. ಇದು ಜಾಗತಿಕ ಮತ್ತು ಭಾರತೀಯ ಕಂಪನಿಗಳು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಸ್ಟಾರ್ಟ್ಅಪ್ಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸೆಮಿಕಂಡಕ್ಟರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಮೌಲ್ಯ ಸರಣಿಯಾದ್ಯಂತದ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುತ್ತದೆ. ಈ ಸಮ್ಮೇಳನವು ಭಾರತದಲ್ಲಿ ಸಹಯೋಗ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಪೋಷಣೆಯನ್ನು ಮುಂದುವರೆಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಸಮಾನಾಂತರ ಗೋಷ್ಠಿಗಳು, ಪ್ರದರ್ಶನ ಉದ್ಯಮದಲ್ಲಿನ ಪ್ರಗತಿಗಳು, ಸಹಯೋಗ ಮತ್ತು ಜಂಟಿ ಉದ್ಯಮಗಳನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾದ 6 ದೇಶಗಳ ದುಂಡುಮೇಜಿನ ಸಭೆಗಳು, ಮಹಿಳಾ ನಾಯಕತ್ವದ ಕುರಿತಾದ ವೇದಿಕೆ, ಇತರ ಗೋಷ್ಠಿಗಳನ್ನು ಒಳಗೊಂಡಿರುತ್ತದೆ. ಸೆಮಿಕಾನ್ ಇಂಡಿಯಾ 2026 ಸಮಗ್ರ ಮೌಲ್ಯ ಸರಣಿ ವಿಧಾನವನ್ನು ಅಳವಡಿಸಿಕೊಂಡಿದೆ. ಇದು ಸೆಮಿಕಂಡಕ್ಟರ್ ಸಾಮಗ್ರಿಗಳು, ಉಪಕರಣಗಳು ಮತ್ತು ಚಿಪ್ ವಿನ್ಯಾಸದಿಂದ ಫ್ಯಾಬ್ರಿಕೇಷನ್, ಸುಧಾರಿತ ಪ್ಯಾಕೇಜಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ವ್ಯವಸ್ಥೆಗಳವರೆಗಿನ ಪಯಣವನ್ನು ಪ್ರದರ್ಶಿಸುತ್ತದೆ. ಹೊಸ ಮರಳಿನಿಂದ ಸಿಲಿಕಾನ್ಗೆ ವ್ಯವಸ್ಥೆಗಳು, ಮೌಲ್ಯ ಸರಣಿಯ ಅನುಭವವು ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯಾದ್ಯಂತ ಈ ಪಯಣವನ್ನು ಪ್ರಸ್ತುತಪಡಿಸುತ್ತದೆ. ಸೆಮಿಕಾನ್ ಇಂಡಿಯಾ 2026 600 ಅಧಿಕ ಕಂಪನಿಗಳು ಭಾಗವಹಿಸಲಿವೆ ಮತ್ತು ಸುಮಾರು 50,000 ಸಂದರ್ಶಕರನ್ನು ಆಕರ್ಷಿಸುವ ನಿರೀಕ್ಷೆ ಇದೆ. 52 ದೇಶಗಳ ಪ್ರತಿನಿಧಿಗಳು, 400 ಅಧಿಕ ಕಾರ್ಯನಿರ್ವಾಹಕರು ಮತ್ತು 150 ಅಧಿಕ ಭಾಷಣಕಾರರು ಪಾಲ್ಗೊಳ್ಳಲಿದ್ದಾರೆ. ಪ್ರದರ್ಶನವು ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ ಮತ್ತು ಸ್ವೀಡನ್ ಅನ್ನು ಪ್ರತಿನಿಧಿಸುವ 6 ದೇಶಗಳ ಮಳಿಗೆಗಳು ಜೊತೆಗೆ 12 ರಾಜ್ಯ ಬೂತ್ಗಳು, ಸ್ಟಾರ್ಟ್ಅಪ್ ಪೆವಿಲಿಯನ್, ನಾವೀನ್ಯತೆ ಪ್ರದರ್ಶನ, ವಿದ್ಯಾರ್ಥಿ ಹ್ಯಾಕಥಾನ್ ಮತ್ತು ದುಡಿಯುವ ಪಡೆ ಅಭಿವೃದ್ಧಿ ಮಂಟಪವನ್ನು ಒಳಗೊಂಡಿರುತ್ತದೆ. ಭಾರತದ ತಂತ್ರಜ್ಞಾನ ಭವಿಷ್ಯವನ್ನು ರೂಪಿಸುವಲ್ಲಿ ಸರ್ಕಾರ ಮತ್ತು ಸೆಮಿಕಂಡಕ್ಟರ್ ಉದ್ಯಮದ ನಡುವಿನ ನಿಕಟ ಸಹಯೋಗದ ಅಗತ್ಯತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಸೆಮಿಕಂಡಕ್ಟರ್ ವಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ನಡೆದ ದುಂಡುಮೇಜಿನ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಭಾರತದ ಪ್ರತಿಭೆ, ತಂತ್ರಜ್ಞಾನ ಅಳವಡಿಕೆ ಮತ್ತು ಬಲವಾದ ಮೂಲಸೌಕರ್ಯಗಳನ್ನು ಪ್ರಸ್ತಾಪಿಸಿದರು. ಕೌಶಲ್ಯ, ನಾವೀನ್ಯತೆ ಮತ್ತು ಎಐ ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಉದ್ಯಮದವರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. 1 ಕೋಟಿ ಜನರಿಗೆ ಕೃತಕ ಬುದ್ಧಿಮತ್ತೆ ತರಬೇತಿ ನೀಡುವ ಗುರಿಯನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರತಿಭಾ ಸಂಪನ್ಮೂಲ, ಜಾಗತಿಕ ಉದ್ಯಮ ನಾಯಕರ ಅನುಭವ ಮತ್ತು ಸಾಮರ್ಥ್ಯಗಳೊಂದಿಗೆ ಸೇರಿ ಗಮನಾರ್ಹ ಅವಕಾಶಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದರು. ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಆರಂಭಿಕ ನಾಯಕರಲ್ಲಿ ಭಾರತವೂ ಒಂದಾಗಬೇಕು. ಸೆಮಿಕಂಡಕ್ಟರ್ ವಲಯದಲ್ಲಿ ಆಗಿರುವ ಗಮನಾರ್ಹ ಪ್ರಗತಿಯನ್ನು ವಿವರಿಸಿದ ಅವರು, ತಾಂತ್ರಿಕ ಪ್ರಗತಿಗಳು ಮತ್ತು ಉದ್ಯಮದ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೀತಿಗಳು ವಿಕಸನಗೊಳ್ಳಬೇಕು. ಊಹಿಸಬಹುದಾದ ಮತ್ತು ಸ್ಪಂದಿಸುವ ನೀತಿ ಪರಿಸರಕ್ಕೆ ಸರ್ಕಾರದ ಬದ್ಧತೆಯನ್ನು ನರೇಂದ್ರ ಮೋದಿ ಅವರು ಪುನರುಚ್ಚರಿಸಿದರು. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಮತ್ತು ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಗುಜರಾತ್ನ ಅವರ ಹುಟ್ಟೂರು ವಡ್ನಗರದಲ್ಲಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ನಡೆಯುವ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು. ಅದರ ಭಾಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ವಡ್ನಗರದಿಂದ ವಾರಣಾಸಿಯವರೆಗೆ ನಡೆಯುವ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆ. ಅಲ್ಲದೆ ಅವರು ಐತಿಹಾಸಿಕ ಶರ್ಮಿಷ್ಠಾ ಸರೋವರದಲ್ಲಿ ನಡೆಯಲಿರುವ ಭವ್ಯ ಮಹಾಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ವಡ್ನಗರ ರೈಲು ನಿಲ್ದಾಣದಲ್ಲಿ ನಡೆಯುವ ಸ್ವಚ್ಛತಾ ಅಭಿಯಾನದ ನೇತೃತ್ವವನ್ನು ವಹಿಸಲಿದ್ದಾರೆ.
1: A series of welfare programs will be held at PM's birthplace in Vadnagar today on the occasion of his birthday and 25 years of his

0: Public service. Union Home Minister Amit Shah and Gujarat Chief Minister Bhupendra Patel will participate in a grand Mahaarti at the historic Shamishta Lake, where sacred water will be collected in a kalash and handed over to bikers travelling to Varanasi. The dignitaries will lead a foot march from the lake to Hatkeshwar Temple to offer prayers, followed by flagging off a rally of 250 bikers heading to Varanasi to spread the message of public service.
1: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ಅವರ ಜನ್ಮದಿನದ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕಾಶಿ ವಿಶ್ವನಾಥ ಧಾಮದಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ರುದ್ರಾಭಿಷೇಕವನ್ನು ನೆರವೇರಿಸಲಾಗುತ್ತದೆ. ವಾರಣಾಸಿಯಿಂದ ವಡ್ನಗರದವರೆಗೆ ಸೇವಾ ಯಾತ್ರೆ ಕೈಗೊಳ್ಳಲಿರುವ 500 ಯುವ ಬೈಕ್ ಸವಾರರನ್ನು ಗೌರವಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತಿತರರು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತ ಸರ್ಕಾರದ ಮೀನುಗಾರಿಕೆ ಇಲಾಖೆಯು ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಮತ್ತು ಪ್ರವೇಶ ಪಾಸ್ ಮತ್ತು LOA ಹೊಂದಿರುವವರೊಂದಿಗೆ ಸಂವಹನದ ಕುರಿತ ರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ರಾಷ್ಟ್ರೀಯ ಕಾರ್ಯಾಗಾರದ ಗುರಿ ಹೆಚ್ಚಿನ ಮೌಲ್ಯದ ಮೀನುಗಾರಿಕೆ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಮೀನುಗಾರರನ್ನು ಪ್ರೋತ್ಸಾಹಿಸುವ ಮೂಲಕ ಆಳ ಸಮುದ್ರ ಮೀನುಗಾರಿಕೆ ಉತ್ತೇಜಿಸುವುದಾಗಿದೆ. ಜೊತೆಗೆ ತಳಮಟ್ಟದ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವಲಯವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಪಾಲುದಾರರ ಸಲಹೆಗಳನ್ನು ಕ್ರೋಢೀಕರಿಸಲು ವೇದಿಕೆಯನ್ನು ಒದಗಿಸುತ್ತದೆ. ರಾಷ್ಟ್ರೀಯ ಕಾರ್ಯಾಗಾರವು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಪ್ರೊಫೆಸರ್ SP ಸಿಂಗ್ ಬಾಗೇಲ್ ಅವರ ಸಮಕ್ಷಮದಲ್ಲಿ ನಡೆಯಲಿದೆ. ಮೀನುಗಾರಿಕೆ ಇಲಾಖೆಯು ಮೀನುಗಾರಿಕೆ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮೀನುಗಾರಿಕೆ ಸಹಕಾರಿ ಸಂಘಗಳನ್ನು ಬಲವರ್ಧನೆಗೊಳಿಸಲು ವಿಶೇಷ ಒತ್ತು ನೀಡುವುದರ ಜೊತೆಗೆ ವಿವಿಧ ಉಪಕ್ರಮಗಳ ಮೂಲಕ ಮೀನುಗಾರಿಕೆ ಕ್ಷೇತ್ರದ ಡಿಜಿಟಲೀಕರಣದತ್ತ ಗಮನ ಹರಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ನಡೆಯಲಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಆಕಾಶವಾಣಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಪ್ರಸಾರ ಮಾಡುತ್ತದೆ. ಇಂದು ಅದರ ಅಂಗವಾಗಿ ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಅರ್ಧ ಶತಮಾನಗಳವರೆಗೆ ಬಾಹ್ಯಾಕಾಶವೆಂದರೆ ಭಾರತದಲ್ಲಿ ಕೇವಲ ಇಸ್ರೋ ಎಂದು ಮನೆ ಮಾತಾಗಿತ್ತು. ಆದರೆ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರಕಿಸಿಕೊಡಲಾಯಿತು. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟಿಸಿ ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿಯವರಿಗೆ ಮುಕ್ತಗೊಳಿಸಲಾಯಿತು. ಅಂತಾರಾಷ್ಟ್ರೀಯ T20 ಪುರುಷರ ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯವನ್ನು ಭಾರತವು ಆಡಲಿದ್ದು, ಪಂದ್ಯವು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30 ಆರಂಭವಾಗಲಿದೆ. ಭಾರತವು ಈಗಾಗಲೇ ಮೊದಲ 2 ಪಂದ್ಯಗಳಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಮೊದಲ ಪಂದ್ಯದ ಗೆಲುವಿನಲ್ಲಿ ಅಭಿಷೇಕ್ ಶರ್ಮಾ ಉತ್ತಮ ಆರಂಭ ಒದಗಿಸಿಕೊಟ್ಟರೆ, ಎರಡನೇ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಕೇವಲ 22 ಎಸೆತಗಳಲ್ಲಿ 57 ರನ್ ಗಳಿಸಿ ಗೆಲುವನ್ನು ಖಚಿತಪಡಿಸಿದರು. ಜಸ್ಪ್ರೀತ್ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಅವರ ಮರಳುವಿಕೆ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಅವರ ಪರಿಣಾಮಕಾರಿ ಬೌಲಿಂಗ್ನಿಂದಾಗಿ ಭಾರತ ತಂಡ ಭರ್ಜರಿ ಗೆಲುವು ದಾಖಲಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟ್ರೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟ್ರೀಯ T20 ಪುರುಷರ ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಆಸದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಅಡಿಗರ ಕಾವ್ಯವನ್ನು ಗಮನಿಸುವಾಗ ಅವರು ನವೋದಯ, ಪ್ರಗತಿಶೀಲ ಮತ್ತು ನವ್ಯ ಈ ಮೂರೂ ಮಾರ್ಗಗಳಿಗೆ ಸೇರುವ ಕವಿತೆಗಳನ್ನು ಬರೆದು ಬೆಳೆದವರು ಅನ್ನೋದು ಗೊತ್ತಾಗುತ್ತೆ. ತಮ್ಮ ಹಿಂದಿನ ಕಾವ್ಯ ಮಾರ್ಗವನ್ನು ಅರೆದು ಕುಡಿದವರು ಅಡಿಗರು. ಅವುಗಳ ಮಿತಿಯನ್ನು ಹೇಳಿದಾಗ ಅದಕ್ಕೊಂದು ಅಧಿಕೃತತೆ ಮತ್ತು ಮಹತ್ವ ಸಿಗುತ್ತೆ ಅಂತ ಕವಿಗಳು ಅದನ್ನು ಹೇಳ್ತಾರೆ. ಸಮಯ 7:47. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಭಾವಸ್ಪಂದನದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

ಗೋಪಾಲಕೃಷ್ಣ ಅಡಿಕರ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತಿನ ನಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. 1946 ಅಡಿಗರ ಮೊದಲನೇ ಕವನ ಸಂಕಲನ ಭಾವ ತರಂಗ ಬಂದಾಗ ಅದಕ್ಕೆ ಮುನ್ನುಡಿ ಬರೆದಿದ್ದು ದರಾಬೇಂದ್ರೆಯವರಂತೆ. ಈ ಮಾತುಗಳು ಅಡಿಗರ ಬಗ್ಗೆ ಈಗಲೂ ಹೇಳಬಹುದಾದ ಮಾತು ಅನ್ನೋದರಿಂದ ಬೇಂದ್ರೆಯವರು ತರುಣ ಕವಿಯಲ್ಲಿದ್ದ ಶಕ್ತಿಯನ್ನ ಸತ್ವವನ್ನ ಆಗಲೇ ಗುರುತಿಸಿದ್ರು ಅಂತ ಹೇಳ್ಬಹುದು. ಬೇಂದ್ರೆಯವರು ಹೇಳಿದ್ರಂತೆ, ಇವತ್ತಿನ ಕನ್ನಡ ನುಡಿಯ ಕಾಂತಿ ಮಾಧುರಿಯ ಓಜಸ್ಸುಗಳನ್ನು ಬೆಳೆಸುವ ನವ ಕವಿಗಳಲ್ಲಿ ನಿಸ್ಸಂಶಯವಾಗಿ ಅಡಿಗರ ಕೌಶಲ ಉಡುಗೊರೆ ಇದೆ ಅಂತ ಅವರು ಹೇಳಿದ್ರಂತೆ. ಅಡಿಗರ ಕೌಶಲದ ಉಡುಗೊರೆ ಅವರ ಗೀತೆಗಳು ಕೆಲವು ಮೂಕ ಹೃದಯಗಳಿಗೆ ಕಲಕಂಠಗಳನ್ನು, ಸುಕುಮಾರ ಹೃದಯಗಳಿಗೆ ಒಂದು ಭರವಸೆಯನ್ನು ಕೊಡುವುದು ಅಂತ ನಾನು ಹೇಳಬಲ್ಲೆ ಅಂತ ದರಾ ಬೇಂದ್ರೆಯವರು ಹೇಳಿದ್ರಂತೆ. ಇಂತಹ ಗೋಪಾಲಕೃಷ್ಣ ಅಡಿಗರ ಈ ಕವನಗಳನ್ನು ಕೇಳ್ತಾ ಇವತ್ತು ಸಾಗಿದ್ವಿ. ಕೆಂದಾವರೆ ಕವಿತೆಯಲ್ಲಿ ಕವಿ ನವೋದಯದಲ್ಲಿ ಚಿರಪರಿಚಿತವಾದ ತಾವರೆಯ ರೂಪಕವನ್ನೇ ಬಳಸ್ತಾರೆ, ಆದರೆ ಅದನ್ನು ಮಾನವನ ಬದುಕಿನ ಬೆಳಕಿಗೆ ಆಸ್ವಾದಿಸ್ತಾರೆ. ಇದು ಇವತ್ತಿನ ನಮ್ಮ ಭಾವಸ್ಪಂದನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರುವುದು ನಾನು ಮಧು ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಸರಿಯಾಗಿ 8:30. ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ರಮೇಶ್ ನಾಯ್ಡು ಲವೇಟಿ, ಸೈಂಟಿಸ್ಟ್ ಎಫ್ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್.
4: ನಮಸ್ಕಾರ ಶ್ರೋತೃಗಳೇ, ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI, ಇವತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದು ಹೇಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಂದಿದೆ, ಸಾಮಾನ್ಯ ಜನರಿಗೆ ಇದರಿಂದ ಏನ್ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ರಮೇಶ್ ನಾಯ್ಡು ಲವೇಟಿ, ಸೈಂಟಿಸ್ಟ್ ಎಫ್ ಹಾಗೇನೆ ಶ್ರೀಕಲಾ ನಂಬಿಯಾರ್, ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ. ಕಾರ್ಯಕ್ರಮಕ್ಕೆ ಸ್ವಾಗತ.
5: ಥ್ಯಾಂಕ್ ಯು.
6: ನಮಸ್ಕಾರ.
4: ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು?
6: ಒಂದು ಸಣ್ಣ ಕಥೆ ಮೂಲಕ ಹೇಳ್ತೀನಿ ಕೇಳಿ. ಒಬ್ಬ ಸ್ಟೂಡೆಂಟ್ 100 ಗಣಿತದ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿ ಸಾಲ್ವ್ ಮಾಡಕ್ಕೆ ಆಗುತ್ತೆ. ಪರೀಕ್ಷೆಯಲ್ಲಿ ಸ್ವಲ್ಪ ಬೇರೆ ರೀತಿ ಇರೋ 101ನೇ ಪ್ರಶ್ನೆ ಬಂದ್ರು ಹಿ ಕ್ಯಾನ್ ಸಾಲ್ವ್ ಇಟ್. ಯಾಕಂದ್ರೆ ಅವನು ಉತ್ತರ ಬೈಹಾರ್ಟ್ ಮಾಡಿಲ್ಲ, ಅದರ ಹಿಂದಿರೋ ವಿಧಾನ ಅರ್ಥ ಮಾಡಿಕೊಂಡಿದ್ದಾನೆ. AI ಕೂಡ ಇದೇ ರೀತಿ ಕಲಿತುಕೊಳ್ಳುತ್ತೆ. ಅದು ಓಲ್ಡ್ ಇನ್ಫಾರ್ಮೇಶನ್ ಎಲ್ಲ ನೋಡುತ್ತೆ, ಅದರಲ್ಲಿ ಒಂದು ಪ್ಯಾಟರ್ನ್ ಕಂಡು ಹಿಡಿಯುತ್ತೆ, ಆಮೇಲೆ ಆ ಪ್ಯಾಟರ್ನ್ ಬಳಸಿ ತಾನಾಗೆ ನಿರ್ಧಾರ ತಗೊಳ್ಳುತ್ತೆ. ಪ್ರತಿ ಸಲನು ಯಾರೋ ಒಬ್ಬರು ಏನ್ ಮಾಡಬೇಕು ಅಂತ ಹೇಳ್ಬೇಕಾಗಿಲ್ಲ.
7: ನಾನು ಇನ್ನೊಂದು ಕತೆ ಹೇಳ್ತೀನಿ. ಮಂಡ್ಯದಲ್ಲಿರೋ ಅನುಭವಸ್ಥ ರೈತ ಒಬ್ಬ ಆಕಾಶ ನೋಡಿ ಗಾಳಿಲಿ ಎಷ್ಟು ತೇವಾಂಶ ಇದೆ ಅಂತ ಫೀಲ್ ಮಾಡಿ ಇವತ್ತೇ ಮಧ್ಯಾಹ್ನದ ಬಿಸಿಲು ಬರೋದ್ರೊಳಗಡೆ ರಾಗಿ ಹೊಲಕ್ಕೆ ನೀರ್ ಬಿಡೋ ಸರಿಯಾದ ದಿನ ಅಂತ ಗೊತ್ತಾಗುತ್ತೆ. ಈಗ ಒಂದು ಕಂಪ್ಯೂಟರ್ ಕೂಡ ಅದೇ ಕೆಲಸ ಮಾಡುತ್ತೆ. ಅದು ಹಳೆ ಹವಾಮಾನ ಮಾಹಿತಿ, ಮಣ್ಣಿನ ಮಾಹಿತಿ ಎಲ್ಲ ವರ್ಷಗಟ್ಟಲೆ ಸ್ಟಡಿ ಮಾಡುತ್ತೆ. ರೈತ ಅನುಭವದಿಂದ ಕಲ್ತಂಗೆ ಪ್ಯಾಟರ್ನ್ ಕಲಿತು ಯಾವಾಗ ನೀರು ಬಿಡಬೇಕು ಅಂತ ಸರಿಯಾಗಿ ಹೇಳುತ್ತೆ. AI ಕ್ಯಾಲ್ಕುಲೇಟರ್ ತರ ಫಿಕ್ಸ್ ಆದ ಸೂಚನೆಗಳನ್ನು ಮಾತ್ರ ಫಾಲೋ ಮಾಡಲ್ಲ, ಅದು ಗಮನಿಸಿ ಕಲ್ತು ಮನುಷ್ಯ ಹೇಗೆ ನಿರ್ಧಾರ ತಗೊಳ್ತಾನೋ ಹಾಗೆ ನಿರ್ಧಾರ ತಗೊಳ್ಳಕ್ಕೆ ಪ್ರಯತ್ನ ಪಡುತ್ತೆ. ಕೆಲವೊಮ್ಮೆ ಅವನ ಫೋನ್ನಲ್ಲಿರೋ ಸರಳ ಚಾಟ್ಬಾಟ್ ಮೂಲಕ ಅವನ ಸ್ವಂತ ಭಾಷೆಯಲ್ಲಿ ಅವನಿಗೆ ಹೇಳುತ್ತೆ.
4: ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಇದು ನಮ್ ತರಾನೇ ಅನುಭವದಿಂದ ಕಲಿಯೋದು ಅಂತ ಗೊತ್ತಾಯ್ತು. ಸಿಡ್ಯಾಕ್ ಯಾಕೆ ಈ AIಗೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇರೋದು?
6: ನಮ್ಮ ಗುರಿ ಸಿಂಪಲ್. ವಿ ಡಿಡ್ ನಾಟ್ ವಾಂಟ್ AI ಟು ರಿಮೈನ್ locked inside a laboratory. Instead, we want to take it out and use it to solve real problems that matter to the common people. That means helping doctors detect illness early, helping common citizens use government services like land registration in their own mother tongue like Kannada, catching fraud in banking before it impacts the savings of some person, keeping AI systems secure and safe, and training students and teachers in AI skills right across the country, not just in big cities.

0: is. CDAC works in three major areas to build AI solutions. One is the compute. We have 50 petaflop data center, which is in Electronic City campus of CDAC Bangalore. And second, we also build AI models, which acts like brain for the AI solutions. Third, on top of these two, we build AI solutions like helping farmers to predict the crop diseases and also finding the fraud in banks, etc.
1: ಒಟ್ಟಾರೆ ಹೇಳಬೇಕು ಅಂತಂದ್ರೆ, ಪ್ರತಿಯೊಂದು ದಿನನಿತ್ಯದ ಪ್ರಾಕ್ಟಿಕಲ್ ಸಮಸ್ಯೆಗೆ ಪರಿಹಾರ ಕೊಡೋ ಉದ್ದೇಶದಿಂದ ಕೆಲಸ ಮಾಡ್ತಾ ಇದೆ. ಒಂದೇ ಸಾಲಿನಲ್ಲಿ ಹೇಳಬೇಕಂದ್ರೆ, ಭಾರತಕ್ಕಾಗಿ ಭಾರತದಲ್ಲೇ ತಯಾರಾದ AI ಅನ್ನೋದೇ ನಮ್ಮ ಹೆಮ್ಮೆ ಹಾಗೂ ಸಿಡ್ಯಾಕ್ನ ಐಡಿಯಾ. ಇನ್ನು ರಮೇಶ್ ನಾಯ್ಡು ಅವರು ಹೆಲ್ತ್ ಕೇರ್ ಬಗ್ಗೆ ಹೇಳಿದ್ರು. ಶ್ರೀಕಲಾ ಅವರೇ, ಅಲ್ಲಿ ಆಗ್ತಿರೋ ಕೆಲಸದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ನೀಡಬಹುದಾ?
2: ಖಂಡಿತ. ಸಾಮಾನ್ಯವಾಗಿ ಡಾಕ್ಟರ್ ಒಬ್ಬ ರೋಗ ಪತ್ತೆ ಹಚ್ಚೋದು, ಸ್ಪಷ್ಟವಾದ ಲಕ್ಷಣಗಳು, ಹಿಂದಿನ ಆರೋಗ್ಯ ಇತಿಹಾಸ, ಟೆಸ್ಟ್ ರಿಪೋರ್ಟ್ ಎಲ್ಲ ನೋಡಿದ ಮೇಲೇನೆ. ಅಷ್ಟೊತ್ತಿಗಾಗ್ಲೇ ರೋಗ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಡಿಪ್ರೆಷನ್ ಅನ್ನೋದೇ ಇಟ್ಕೊಳ್ಳಿ, ಅದರ ಮೊದಲಿನ ಲಕ್ಷಣಗಳು ತುಂಬಾ ಸೈಲೆಂಟ್ ಆಗಿ ಇರುತ್ತೆ, ಇದಕ್ಕಿದ್ದ ಹಾಗೆ ಕಾಣಿಸಲ್ಲ. ಒಬ್ಬ ವ್ಯಕ್ತಿಯ ಆರೋಗ್ಯ, ಅವರಿರುವ ಪರಿಸರ, ಅವನ ದಿನನಿತ್ಯದ ನಡವಳಿಕೆ ಇವೆಲ್ಲದರ ಮೂಲಕ ನಿಧಾನಕ್ಕೆ ಬೆಳೆಯುತ್ತಾ ಹೋಗುತ್ತೆ. AI ಇವೆಲ್ಲನ್ನು ಒಟ್ಟಿಗೆ ಸ್ಟಡಿ ಮಾಡುತ್ತೆ. ಹೆಲ್ತ್ ಡೇಟಾ, ಜೆನೆಟಿಕ್ ಮಾಹಿತಿ, ಪರಿಸರದ ಅಂಶಗಳು ಮತ್ತು ಡಾಕ್ಟರ್ಗೆ ಒಂದು ಸಣ್ಣ ಕ್ಲಿನಿಕ್ ವಿಸಿಟ್ನಲ್ಲಿ ಗೊತ್ತಾಗೋದಕ್ಕಿಂತ ಮುಂಚೆನೆ ಎಚ್ಚರಿಕೆಯ ಸಂಕೇತ ಕೊಡುತ್ತೆ. ಸಿಡಾಕ್ ನಿಮ್ಯಾನ್ಸ್ ಜೊತೆ ಮತ್ತು ಇನ್ನು 7 ಪ್ರಮುಖ ಆರೋಗ್ಯ ಸಂಸ್ಥೆಗಳ ಜೊತೆ ಸೇರಿ ದೇಶಮಟ್ಟದ ಮಾನಸಿಕ ಆರೋಗ್ಯ ಡೇಟಾ ಪ್ಲಾಟ್ಫಾರ್ಮ್ ಒಂದನ್ನು ಡೆವಲಪ್ ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಉದಾಹರಣೆ ಇದೆ. ಮಕ್ಕಳಿಗೆ ಸುಮ್ಮನೆ ಕೆಲವು ಯೋಗಾಸನ ಮಾಡೋಕೆ ಹೇಳ್ತೀವಿ, ಉದಾಹರಣೆಗೆ ವೃಕ್ಷಾಸನ ಅಥವಾ ಸೂರ್ಯ ನಮಸ್ಕಾರ. ಇದನ್ನು ಒಂದು ಸಾಧಾರಣ ಕ್ಯಾಮರಾ ಮುಂದೆ ಮಾಡಿಸ್ತೀವಿ. AI ಆಗ ಅವರ ಬ್ಯಾಲೆನ್ಸ್, ಚಲನೆಗಳ ಕೋಆರ್ಡಿನೇಷನ್ ಮತ್ತು ಅವರ ಇಂಪಲ್ಸ್ ಕಂಟ್ರೋಲ್ ಎಷ್ಟು ಚೆನ್ನಾಗಿದೆ ಅಂತ ಸೈಲೆಂಟ್ ಆಗಿ ಗಮನಿಸುತ್ತೆ. ಇಂತಹ ಸಣ್ಣ ವಿಷಯಗಳು ಕೆಲವೊಮ್ಮೆ ಅಟೆನ್ಷನ್ ಅಥವಾ ನಡವಳಿಕೆ ಸಮಸ್ಯೆಯ ಮೊದಲಿನ ಲಕ್ಷಣ ಆಗಿರಬಹುದು. ಸಣ್ಣ ಕ್ಲಿನಿಕ್ ವಿಸಿಟ್ನಲ್ಲಿ ಇದನ್ನ ಗಮನಿಸೋಕೆ ಆಗಲ್ಲ. ಮತ್ತು ಇದರಲ್ಲಿ ಇನ್ನೂ ಚೆನ್ನಾಗಿರೋ ವಿಷಯ ಅಂದ್ರೆ, ಇದಕ್ಕೆ ಯಾವ ಸ್ಪೆಷಲ್ ಅಥವಾ ದುಬಾರಿ ಉಪಕರಣವೂ ಬೇಕಾಗಿಲ್ಲ, ಬರೀ ಒಂದು ಕ್ಯಾಮರಾ ಮತ್ತು ಒಂದು ಮ್ಯಾಟ್ ಅಷ್ಟೇ.
1: ಇದು ನಿಜಕ್ಕೂ ಅದ್ಭುತ ಅಂತ ಅನ್ಸುತ್ತೆ ಶ್ರೀಕಲಾ ಅವರೇ. ಒಂದು ಸಿಂಪಲ್ ಯೋಗಾಸನದಿಂದ ಆರೋಗ್ಯದ ಸಮಸ್ಯೆನ ಬೇಗ ಪತ್ತೆ ಹಚ್ಚೋಕೆ ಸಹಾಯ ಮಾಡುತ್ತೆ ಅಂತಂದ್ರೆ, ನಿಜವಾಗ್ಲೂ ಡಾಕ್ಟರ್ಗಳಿಗೆ ಮತ್ತೆ ಜನರಿಗೆ ತುಂಬಾ ಉಪಯುಕ್ತ ಇದರಿಂದ ಅಂತ ಅನ್ಸುತ್ತೆ. ಇನ್ನು ಭಾರತದಲ್ಲಿ ತುಂಬಾ ಭಾಷೆಗಳಿವೆ, ಈ ಭಾಷಾ ತೊಡಕನ್ನ ಪರಿಹರಿಸೋದಕ್ಕೆ ಸಿಡಾಕ್ ತಗೊಂಡಿರೋ ಕ್ರಮಗಳ ಬಗ್ಗೆ ಹೇಳ್ತೀರಾ?
2: ಖಂಡಿತ. ಇದು ಸಿಡಾಕ್ ನಲ್ಲಿ ನಮ್ಗೆ ತುಂಬಾ ಹತ್ತಿರದ ವಿಷಯ. AI ಮತ್ತು ಜನರೇಟಿವ್ AI ಸಹ ಬಳಸಿ ಕಂಪ್ಯೂಟರ್ಗಳಿಗೆ ಭಾರತೀಯ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ, ಟ್ರಾನ್ಸ್ಲೇಟ್ ಮಾಡೋಕೆ, ಕಂಟೆಂಟ್ ಜನರೇಟ್ ಮಾಡೋಕೆ ಸಹಾಯ ಮಾಡೋದು. ನಮ್ಮ ಉದ್ದೇಶ ಸಿಂಪಲ್. ಡಿಜಿಟಲ್ ಸಿಸ್ಟಮ್ಗಳು ಇಂಗ್ಲಿಷ್ ನಲ್ಲಿ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಗೆ ಆರಾಮಾಗಿರೋ ಭಾಷೆಯಲ್ಲಿ ಕೆಲಸ ಮಾಡಬೇಕು. ಅದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದಕ್ಕಾಗಿ ನಾವು ಭಾಷಾ ಟ್ರಾನ್ಸ್ಲೇಷನ್ ಮಾಡೆಲ್ ಗಳನ್ನು ಕಟ್ಟಿದ್ದೀವಿ. ಒಬ್ಬ ರೈತ ಇವತ್ತಿನ ಬೆಳೆ ಬೆಲೆ ಅಥವಾ ಹವಾಮಾನ ಸೂಚನಾ ಕನ್ನಡದಲ್ಲೇ ನೋಡ್ತಿದ್ದಾನೆ, ಇಂಗ್ಲಿಷ್ ನಲ್ಲಿ ಅಲ್ಲ. ಒಬ್ಬ ಪೇಷಂಟ್ ಇಂಗ್ಲಿಷ್ ಗೊತ್ತಿರೋ ಸಂಬಂಧಿಕರ ಸಹಾಯ ಇಲ್ಲದೇನೆ ತನ್ನ ಹೆಲ್ತ್ ರಿಪೋರ್ಟ್ ಓದ್ಕೊಳ್ತಿದ್ದಾನೆ. ಒಬ್ಬ ಸಿಟಿಸನ್ ಕಷ್ಟದ ಇಂಗ್ಲಿಷ್ ಪದದಲ್ಲಿ ಸಿಕ್ಕಾಕೊಳ್ಳದೇನೆ ಸರ್ಕಾರಿ ಫಾರ್ಮ್ ಫಿಲ್ ಮಾಡ್ತಿದ್ದಾನೆ. ಇದಲ್ಲದೆ ಟೆಂಡರ್ ಡ್ರಾಫ್ಟ್ ಮಾಡೋದು, ಬಿಟ್ ವೆರಿಫೈ ಮಾಡೋದು, ದಿನನಿತ್ಯದ ಆಫೀಸ್ ಕೆಲಸದಲ್ಲಿ ಮ್ಯಾನ್ಯುವಲ್ ಕೆಲಸ ಕಡಿಮೆ ಮಾಡೋ AI ಸೊಲ್ಯೂಷನ್ ಗಳನ್ನು ಕಟ್ಟಿದ್ದೀವಿ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಈ ಭಾಷಾ ತೊಡಕ್ಕ ಒಂದು ಹೋದ್ರೆ ಜನರಿಗೆ ಇರೋ ಡಿಜಿಟಲ್ ಸೇವೆಗಳನ್ನ ಇನ್ನು ಜಾಸ್ತಿ ಮಾಡಿ ಅವರಿಗೆ ಜಾಸ್ತಿ ಹತ್ರವಾಗೋ ಹಾಗೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇದು ನಮ್ಮ ಜನರ ಮತ್ತು ಟೆಕ್ನಾಲಜಿ ನಡುವಿನ ಒಂದು ಸೇತುವೆ ಆಗುತ್ತೆ ಅಂತ ಅನಿಸ್ತಾ ಇದೆ. ಈ ಸೇತುವೆ ಒಮ್ಮೆ ಕಟ್ಟಿದ್ರೆ ಇನ್ನು ಹೆಚ್ಚಿನ ಜನರಿಗೆ ಇದ್ರ ಪ್ರಯೋಜನ ಸಿಗತ್ತೆ. ಆದ್ರೆ ಇದೆಲ್ಲ ಕೆಲಸ ಮಾಡೋದು ಸೇಫ್ ಆಗಿ ಮತ್ತು ಜವಾಬ್ದಾರಿಯುತವಾಗಿ ಮಾಡಿದ್ರೆ ಮಾತ್ರ ಸಾಧ್ಯವಾಗುತ್ತೆ ಅಂತ ಅನಿಸ್ತಾ ಇದೆ. ಸೇಫ್ ಆಗಿ ಜವಾಬ್ದಾರಿಯುತವಾಗಿ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಬ್ಯಾಂಕಿಂಗ್ ಅಥವಾ ಹೆಲ್ತ್ ಕೇರ್ ತರಹದ ಸೂಕ್ಷ್ಮ ವಿಷಯದಲ್ಲಿ AI ಅನ್ನ ಹೇಗೆ ನಾವು ನಂಬಬಹುದು?
2: ತುಂಬಾ ಮುಖ್ಯವಾದ ಪ್ರಶ್ನೆ ನಿರ್ಮಲಾ ಅವರೇ. AI ಇನ್ನು ಪವರ್ಫುಲ್ ಆಗ್ತಾ ಹೋದಂಗೆ ಹೆಲ್ತ್ ಕೇರ್, ಬ್ಯಾಂಕಿಂಗ್, ಸರ್ಕಾರಿ ಸೇವೆಗಳ ತರಹದ ಕ್ರಿಟಿಕಲ್ ಜಾಗಗಳಿಗೆ ಬರ್ತಾ ಇದೆ. ಹಾಗಾಗಿ ಜನ ನಿಜಕ್ಕೂ ನಂಬಬಹುದಾದ ಸಿಸ್ಟಮ್ಗಳು ನಮಗೆ ಬೇಕು. ಸಿಡಾಕ್ ನಲ್ಲಿ ನಾವು ಉದ್ದೇಶಪೂರ್ವವಾಗಿ AI ಮಾಡೆಲ್ ಕಷ್ಟದ ಅಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಹೇಗೆ ವರ್ತಿಸುತ್ತೆ ಅಂತ ಟೆಸ್ಟ್ ಮಾಡ್ತೀವಿ. ಎಲ್ಲಿ ತಪ್ಪಾಗೋದು ಅಂತ ಪತ್ತೆ ಹಚ್ಚೋಕೆ ನೋಡ್ತೀವಿ ಮತ್ತು ಅದನ್ನು ಬಳಸ

0: ಮೊದಲೇ ಅದರ ದೌರ್ಬಲ್ಯಗಳನ್ನು ಹತ್ರದಿಂದ ಸ್ಟಡಿ ಮಾಡ್ತೀವಿ. ಹೇಳ್ಬೇಕಂದ್ರೆ ಒಂದು ಎಐ ಸಿಸ್ಟಮ್ ಬರೀ ಕಾಗದದ ಮೇಲೆ ಆಕ್ಯುರೇಟ್ ಆಗಿದ್ರೆ ಸಾಲದು, ರಿಯಲ್ ಲೈಫ್ ನಲ್ಲೂ ಸೇಫ್ ಮತ್ತು ನಂಬಿಕಸ್ತೆ ಆಗಿರ್ಬೇಕು.
1: ನಮ್ಮ ಕೇಳುಗರಿಗೆ ತಟ್ಟತ್ತ ಅರ್ಥ ಆಗೋ ಹಾಗೆ ರಮೇಶ್ ನಾಯ್ಡು ಸರ್, ನೀವು ಒಂದು ಉದಾಹರಣೆ ಕೊಡಬಹುದಾ ಇದಕ್ಕೆ?
2: ಖಂಡಿತ. ಬ್ಯಾಂಕ್ ಫ್ರಾಡ್ ಪತ್ತೆ ಹಚ್ಚೋದನ್ನೇ ತಗೊಳ್ಳಿ. ಎಐ ಸೈಲೆಂಟ್ ಆಗಿ ನಿಮ್ಮ ಸಾಮಾನ್ಯ ಖರ್ಚಿನ ಪ್ಯಾಟರ್ನ್ ಸ್ಟಡಿ ಮಾಡುತ್ತೆ. ನೀವು ಸಾಮಾನ್ಯವಾಗಿ ಎಲ್ಲಿ ಶಾಪಿಂಗ್ ಮಾಡ್ತೀರಿ, ಎಷ್ಟು ಖರ್ಚು ಮಾಡಿದ್ರಿ, ಯಾವ ಸಮಯದಲ್ಲಿ ನೋಡಿದ್ರೆ ಏನಾದ್ರೂ ಅಸಾಮಾನ್ಯ ಅನ್ಸಿದ ತಕ್ಷಣ ಅಂದ್ರೆ ಇದ್ದಕ್ಕಂದಂಗೆ ಒಂದು ದೊಡ್ಡ ಟ್ರಾನ್ಸಾಕ್ಷನ್ ನಿಮ್ಮ ಸಾಮಾನ್ಯ ಅಭ್ಯಾಸಕ್ಕೆ ಹೊಂದೋಲ್ದಿರೆ ಅದು ತಕ್ಷಣ ಫ್ಲಾಗ್ ಮಾಡುತ್ತೆ. ಇದೇ ಕಾರಣಕ್ಕೆ ಬ್ಯಾಂಕ್ಗಳು ಇವತ್ತು ಫ್ರಾಡ್ ಬೇಗ ಪತ್ತೆ ಹಚ್ಚಿ ಜನರು ಕಷ್ಟಪಟ್ಟು ಸಂಪಾದಿಸಿದ್ದ ದುಡ್ಡನ್ನ ಕಾಪಾಡ್ತಿರೋದು, ಈವನ್ ಬಿಫೋರ್ ದ ಪರ್ಸನ್ ಕಮ್ಸ್ ಟು ನೋ ಅಬೌಟ್ ಇಟ್.
1: ನೀವು ದಿನನಿತ್ಯ ಶಾಪಿಂಗ್ ಮಾಡ್ತಾ ಇರ್ತೀರ, ಆದ್ರೆ ಒಂದು ದೊಡ್ಡ ಮೊತ್ತದ ಚೆಕ್ ನಿಮ್ಮ ಬ್ಯಾಂಕಿಗೆ ಹೋದಾಗ ನಿಮ್ಮ ಬ್ಯಾಂಕಿಂದ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಚೆಕ್ ನಮಗೆ ಬಂದಿದೆ, ಇಷ್ಟು ಮೊತ್ತದ್ದು ನೀವೇ ಕೊಟ್ಟಿದ್ದೀರಾ, ಕನ್ಫರ್ಮ್ ಮಾಡಿ ಅಂತ ಕೇಳುತ್ತೆ. ಬಹುಶಃ ಶ್ರೀಕಲಾ ಅವರೇ, ಇದರಿಂದ ಎಐ ಕೆಲಸ ಮಾಡ್ತಿದೆ ಅಂತ ಅನ್ಕೊಳ್ಬಹುದಲ್ವಾ?
0: ಹೌದು.
1: ಕಾರ್ಯಕ್ರಮವನ್ನ ಮುಗಿಸೋಕ್ಕಿಂತ ಮೊದಲು ಈ ಭಾರತದಲ್ಲಿ ಎಐ ಭವಿಷ್ಯದ ಬಗ್ಗೆ ನಮ್ಮ ಕೇಳುಗರಿಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಭಾರತಕ್ಕೆ ನಿಜವಾದ ಪೊಟೆನ್ಶಿಯಲ್ ಇದೆ ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿ ಪ್ರತಿಭಾವಂತ ಯುವ ಜನರಿದ್ದಾರೆ, ಬಲವಾದ ಅಕಾಡೆಮಿಕ್ ಸಂಸ್ಥೆಗಳಿವೆ, ಬ್ಲೂಮಿಂಗ್ ಟೆಕ್ಸ್ ಸೆಕ್ಟರ್ ಇದೆ, ಮತ್ತು ಕಲಿಯೋಕೆ ಸಾಕಷ್ಟು ಡೇಟಾ ಇದೆ. ಆದ್ರೆ ನೆನಪಿಡಿ, ಇದು ಬರೀ ಹೊಸ ಟೆಕ್ನಾಲಜಿ ಕಟ್ಟೋದ್ರ ಬಗ್ಗೆಯಲ್ಲ, ಇದು ಸೇಫ್ ಆಗಿರೋ ಎಲ್ಲರನ್ನು ಒಳಗೊಳ್ಳೋ ಮತ್ತು ಪ್ರತಿಯೊಬ್ಬ ಸಿಟಿಸನ್ಗೂ ಎಐ ಅನ್ನೋ ಪದ ಕೂಡ ಎಂದೂ ಬಳಸದ ಹಳ್ಳಿಯ ಸಾಮಾನ್ಯ ಮನುಷ್ಯರಿಗೂ ಸೇರಿ ನಿಜಕ್ಕೂ ಉಪಯುಕ್ತ ಆಗೋ ಎಐ ಡೆವಲಪ್ ಮಾಡೋ ಬಗ್ಗೆ. ಹಾಗಾಗಿ ನಿಜವಾದ ಗುರಿ ಬರೀ ಎಐ ಬಳಸೋದಲ್ಲ, ಭಾರತಕ್ಕಾಗಿ ಭಾರತದವರಿಂದಲೇ ಎಐ ಡೆವಲಪ್ ಮಾಡೋದು. ಸಿಡ್ಯಾಕ್ ಸ್ಥಿರವಾಗಿ ಕೆಲಸ ಮಾಡ್ತಿರೋದು ಇದೇ ದಿಕ್ಕಿನಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಭಾರತದ ಸ್ವಂತ ಆತ್ಮನಿರ್ಭರ ಭಾರತದ ದಾರಿ.
1: ಇವತ್ತು ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ರಮೇಶ್ ನಾಯ್ಡು ಲೆವೇಟಿ ಅವರಿಗೆ, ಹಾಗೆಯೇ ಶ್ರೀಕಲಾ ಅವರಿಗೆ
0: ಧನ್ಯವಾದಗಳು.
1: ಕೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಬರೀ ಯಂತ್ರಗಳಿಗೆ ಕಲಿಸೋದಲ್ಲ, ಇದು ಡೇಟಾ ಮತ್ತು ಇನೋವೇಷನ್ ಬಳಸಿ ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸಿ ದಿನನಿತ್ಯದ ಜೀವನವನ್ನ ಸುಲಭ ಮಾಡೋದು. ಇದನ್ನ ನಾವು ಕೃಷಿ, ಹೆಲ್ತ್ ಕೇರ್, ಭಾಷೆ, ಬ್ಯಾಂಕಿಂಗ್ ಮತ್ತು ಸರ್ಕಾರಿ ಸೇವೆಗಳ ಉದಾಹರಣೆಗಳ ಮೂಲಕ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ ಅಲ್ವಾ? ಸುರಕ್ಷತೆ ಮತ್ತು ನಂಬಿಕೆಯನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಮುಂದಿನ ವಾರ ಮತ್ತೆ ಸಿಗುವವರೆಗೂ ಕುತೂಹಲದಿಂದಿರಿ, ಪ್ರತಿದಿನ ಕಲಿತಾ ಇರಿ, ಟೆಕ್ನಾಲಜಿ ಪ್ರಪಂಚವನ್ನ ಎಕ್ಸ್ಪ್ಲೋರ್ ಮಾಡ್ತಾನೇ ಇರಿ. ನಮಸ್ಕಾರ.
3: ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸಿಡ್ಯಾಕ್ ಬೆಂಗಳೂರಿನ ರಮೇಶ್ ನಾಯ್ಡು ಲವಿಟಿ, ಸೈಂಟಿಸ್ಟ್ ಎಫ್ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್, ಇವರೊಂದಿಗೆ ನಿರ್ಮಲಾ ಎಸ್.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ.

0: ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ
1: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋದಲ್ಲಿ ಹಲೋ ಕರ್ನಾಟಕ. ಹೌದು, ಈ ಹಾಡುಗಳ ಜೊತೆಗೆ ಸಾಕ್ತೀವಿ. ಇದು ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನಿಷ್ಟದ ಹಾಡ

0: ಹಾಡು ಕೇಳಿದ್ರೆ ಹಾಯ್ ಅನ್ಸುತ್ತೆ, ಆದ್ರೆ ಹಾಡು ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು, ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡು ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ, ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ,
2: ಏನ್ ಮಾಡ್ಲಿ,
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 9:02. ಸಖತ್ ಸಾಂಗ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆಯಾಗಿರುವುದು ನಾನು ಮಧು ಚೈತ್ರ. ಸಖತ್ ಸಾಂಗ್ಸ್ ಅಲ್ಲಿ ನಮ್ಗಿಂತ ಹಾಡನ್ನು ಕೇಳಿಸ್ರಿ ಅಂತ ಹೇಳಿದವರಲ್ಲಿ ಸಾಕಷ್ಟು ಜನರ ಲಿಸ್ಟ್ ಇದೆ. ಆ ಲಿಸ್ಟ್ ಅಲ್ಲಿ ಒಂದಿಷ್ಟು ಜನರ ಹೆಸರನ್ನ ಈಗ ನಾನು ಹೇಳ್ಬಿಡ್ತೀನಿ, ಆಮೇಲೆ ಮತ್ತೆ ನಿಮ್ಮ ಲಿಸ್ಟ್ ಬೆಳಿತಾನೇ ಇರುತ್ತೆ. ಸೊ ಯಾರ್ಯಾರು ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶನ ಕಳಿಸಿ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಹೇಳ್ತಾ ಇದ್ದಾರೆ, ಕಬಾಡಿ ವಿನಿತಾ ರವಿ. ಮತ್ತೆ ಅವ್ರ ಜೊತೆಗೆ ಹಿತೇಂದ್ರ ದಾಸ್ ಅಸ್ಸಾಮಿಂದ ಸಂದೇಶನ ಕಳಿಸಿದ್ದಾರೆ, ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಸೋಮಶೆಟ್ಟಿಹಳ್ಳಿಯಿಂದ ಚಿಕ್ಕಬಾಣವರ ಪೋಸ್ಟಿಂದ ಯಾರ್ಯವರು ಗೋಪಾಲ್ ಲಕ್ಷ್ಮಿ ಸುಶೀಲ ಅವರು ಯಾಕೋ ಎಲ್ಲ ಎಮೋಜಿಗಳನ್ನು ಕಳಿಸಿದ್ದಾರೆ, ಕೋಪ ಮತ್ತು ಅಳೋ ಎಮೋಜಿ ಯಾಕ್ರಿ ಗೊತ್ತಿಲ್ಲ. ಜಯಲಕ್ಷ್ಮಿ ನಾಗೇಶ್ ಚಂದಪುರದಿಂದ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರ ಜೊತೆಗೆ ಮೂಡಲ ವಿಠಲಾಪುರ ಶ್ರೀಧರ್ ಪನ್ನಗ ಅವರು ಸಖತ್ ಸಾಂಗ್ಸಲ್ಲಿ ಒಂದು ಹಾಡು ಕಾಯ್ತಾ ಇದ್ದೀವಿ ಅಂತ ಪ್ರಸಾದ್ ಕೆಸರಮಡು ತುಮಕೂರಿಂದ ಸಂದೇಶನ ಕಳಿಸಿದ್ದಾರೆ. ಸುರೇಶ್ ಸಿಂಧನೂರು ಬೀಳುಟಗಿಯಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿಂದ ಸಂದೇಶನ ಕಳಿಸಿದ್ರೆ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ನಾಗರತ್ನ ರಾಜಾಜಿನಗರದಿಂದ, ಮತ್ತು ಬೋಪ ವೆಂಕಟೇಶ್ ಅವರ ಸಂದೇಶ ಕೂಡ ತಲುಪಿದೆ. ಮಂಜುನಾಥ್ ಬಿ ಕೆ ಬಸವನಹಳ್ಳಿಯಿಂದ, ಮತ್ತು ಅನುಷಾ ಅವರ ಸಂದೇಶ ತಲುಪಿದೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿಂದ, ನಮಸ್ತೆ ಒಂದು ಹಾಡು ಕೇಳಿಸ್ರಿ ನಮಗೋಸ್ಕರ ಅಂತ ವಾಣಿಶ್ರೀ ವೇದಾಂತಕ ಮತ್ತು ಚಿಕ್ಕೋಡಿ ತಾಲೂಕಿಂದ. ಧರ್ಮಣದನ್ನಿಯವರ ಸಂದೇಶ ಕೂಡ ತಲುಪಿದೆ. ಮಂಡಿಕಲ್ ಕೃಪಾ ಮತ್ತೆ ಎನ್ ಜಿ ಬಸವರಾಜನಪೂರ್ಣ ಚಿತ್ರದುರ್ಗದಿಂದ ಸಂದೇಶನ ಕಳಿಸಿದರೆ, ಶರತ್ ಹಾಗೂ ಪದ್ಮಜಾ ಬಿಡೆ ಅವರ ಸಂದೇಶ ಕೂಡ ತಲುಪಿದೆ ನಿಮ್ಮೆಲ್ಲರಿಗಾಗಿ. ಈ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ನಿಮ್ಮ ಜೊತೆಯಾಗಿರುವುದು ನಾನು ಮಧು ಚೈತ್ರಾ.

ಸಮಯ 9:13. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಖತ್ ಸಾಂಗ್ಸ್ ಅಲ್ಲಿ ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಹೀಗೆ ಒಬ್ಬ ಮಹಾರಾಜನ ದರ್ಬಾರಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದ. ಆ ಮುಖ್ಯಮಂತ್ರಿಯ ಮಾತಿನ ಮೇಲೇನೆ ರಾಜನ ದರ್ಬಾರಲ್ಲೆಲ್ಲ ನಡೀತಾ ಇತ್ತು. ಆ ಮಂತ್ರಿ ಮೇಲೆ ರಾಜನಿಗೆ ಸಿಕ್ಕಾಪಟ್ಟೆ ನಂಬಿಕೆ ವಿಶ್ವಾಸ. ಮಹಾರಾಜನಂತೂ ಈ ಮಂತ್ರಿನ ಕೇಳದೆ ಯಾವ ಕೆಲಸನೂ ಕೂಡ ಮಾಡ್ತಿರ್ಲಿಲ್ವಂತೆ. ಹೀಗಾಗಿ ಎಲ್ಲರ ನಂಬಿಕೆಗೆ ಸರಿಯಾಗಿ ಯಾವುದಕ್ಕೂ ದ್ರೋಹ ಬರದೇ ಇರೋಂಗೆ ಕೆಲಸ ಮಾಡೋಕ್ಕೆ ಹಗಲೂ ರಾತ್ರಿ ಮಂತ್ರಿ ಮುಖ್ಯಮಂತ್ರಿ ದುಡಿತಾನೆ ಇದ್ರು. ಅವರ ಪರಿಶ್ರಮಕ್ಕೆ ತಕ್ಕಂಗೆ ರಾಜ ಅವರಿಗೆ ಎಲ್ಲ ಸಕಲ ಸಂಪತ್ತನ್ನು ವೈಭೋಗಗಳನ್ನು ಕೂಡ ಒದಗಿಸಿದ್ರು. ಒಂದ್ಸಲ ಹೀಗೆ ಏನಾಯಿತು, ಅವನಿಗೆ ಇದೆಲ್ಲ ಅಧಿಕಾರ ಸಂಪತ್ತು ದರ್ಪ ಸಾಕಪ್ಪ ಸಾಕು ಅನ್ನಿಸ್ತು ಮುಖ್ಯಮಂತ್ರಿಗೆ. ಎಲ್ಲನೂ ತೊರೆದು ನಾನು ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತು, ಸಂತನಾಗ್ಬಿಡ್ಲಾ ಅಂತ ಯೋಚನೆ ಮಾಡ್ದಂತೆ. ಇನ್ನೊಂದ್ಸಲ ಮನಸ್ಸು ಅವನನ್ನು ಎಚ್ಚರಿಸ್ತಂತೆ, ಹೇಯ್ ಅವಸರ ಬೇಡ, ಅರ್ಜೆಂಟ್ ಮಾಡ್ಬೇಡ, ಒಂದ್ಸಲ ಅಧಿಕಾರ ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರಲ್ಲ, ಹಣದ ದಾರಿ ಬದಲಾಗ್ಬಿಡುತ್ತೆ, ಇದಾದ್ಮೇಲೆ ಪ್ರತಿ ಊಟಕ್ಕೂ ಪರದಾಡ್ಬೇಕಾಗತ್ತೆ, ಸಂತನಾಗ್ಬಿಡ್ತೀನಿ ಸ್ವಾಮಿಗಳಾಗ್ಬಿಡ್ತೀನಿ ಅನ್ನೋದಂತೂ ಸುಲಭ, ಆದರೆ ಆ ಥರ ಬದುಕೋದಿದೆಯಲ್ಲ ಅಂದರೆ ಸಂತನಾಗಿ ಬದುಕೋದಿದೆಯಲ್ಲ ಅದು ತುಂಬ ಕಷ್ಟ, ಎಲ್ಲನೂ ತೊರೆದ್ಬಿಟ್ರೆ ಇರೋದಾದರೂ ಎಲ್ಲಿ, ಪ್ರತಿದಿನದ ಊಟಕ್ಕೆ ಊಟ ಬರೋದಾದರೂ ನಮಗೆ ಎಲ್ಲಿಂದ. ಹೀಗೆ ಯೋಚನೆ ಮಾಡಿ ಚಿಂತೆ ಮಾಡಿ ಅವನ ತಲೆ ಸಿಕ್ಕಾಪಟ್ಟೆ ಬಿಸಿಯಾಗೋಯ್ತು. ಯಾವ ನಿರ್ಧಾರಕ್ಕೂ ಬರಕ್ಕಾಗದೇ ಇರೋಂಥ ಸ್ಥಿತಿ ಅವನದಾಯ್ತು. ಮನಸ್ಸು ಒಂಥರ ಹೊಯ್ದಾಡ್ತಾ ಇತ್ತು. ಮುಂದೆ ಏನು ಮಾಡಿದ್ರು ಮುಖ್ಯಮಂತ್ರಿ ಹೇಳ್ತೀನಿ, ಅವರ ಸ್ಥಿತಿ ಏನಾಯಿತು ಅದನ್ನು ಹೇಳ್ತೀನಿ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೆಚ್ವಿ ಯೋಗ ನರಸಿಂಹನ್ ಸಂದೇಶನ ಕಳಿಸಿದ್ದಾರೆ, ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ತುಮಕೂರಿಂದ ಆಗಲ್ವಾಡಿ ಸೋಮಶೇಖರ್, ಗುಡ್ ಮಾರ್ನಿಂಗ್, ಒಂದು ಹಾಡು ನಮಗೋಸ್ಕರ ಅಂತ ಗಿರೀಶ್ ದಾವಣಗೆರೆಯಿಂದ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಅನಿಲ್ ಗ್ರಾಮ ಪುರೋಹಿತ್ ಬಿಡಿಎಂ ಲೇಔಟಿಂದ ನಿಮ್ಮ ಸಂದೇಶ ಕೂಡ ತಲುಪಿದೆ. ಗೋಪಿನಾಥ್ ಕೆಂಗೇರಿಯಿಂದ ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ಅಂಜು ವಜ್ರ ಅವರು, ತಿಪ್ಟೂರಿಂದ ತಾರಾದೇವಿ ಕೃಷ್ಣ ಅವರು ಸಂದೇಶ ತಲುಪಿದೆ. ಬೆಳಗಾವಿಯಿಂದ ಗೌರಿ ಬಾಬಾ ಅವರ ಸಂದೇಶ ನಮಗೆ ತಲುಪಿದೆ. ರಾಣಿಬನ್ನೂರಿಂದ ಸೌಭಾಗ್ಯ ಸಂದೇಶನ ಕಳಿಸಿದ್ದಾರೆ, ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ. ಯೋಗೇಶ್ ಎಂ ಸಿ ಯಾರಿಯವರು ಮುಕ್ಕಡಹಳ್ಳಿ ಚಾಮರಾಜನಗರದಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಎಚ್ ಬಿ ಜಯರಾಮ್, ಪ್ರಶಾಂತಿ ಜಯರಾಮ್, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರದಿಂದ, ಮತ್ತೆ

ರಾಮದುರ್ಗದಿಂದ ದೀಪ್ತಿ ಸುರೇಶ್, ಗಾನಸುಮ ಪಟ್ಟಸೋಮನಹಳ್ಳಿ ಚಿನ್ಮಯ್ ಹುಳಿಯಾರ್, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಮತ್ತೆ ಒಂದು ಹಾಡು ನಮಗೋಸ್ಕರ ಕಾಯ್ತಾ ಇದ್ದೀವಿ ಕೇಳಿಸಿ ಅಂತ ತೇಜಸ್ವಿನಿ ಚಿನ್ನನಕುಂಟೆ ಶಿರಾದಿಂದ. ಲತಾ ದಿನೇಶ್ ಅವರ ಸಂದೇಶ ಕೂಡ ತಲುಪಿದೆ, ಗಂಗೊಂಡನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ ರೋಹಿತ್ ದಾಸನ್ಪುರದಿಂದ ನಿಮ್ಮ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗಾಗಿ ಈ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು, 101.3. ನಿಮ್ಮ ಸಂದೇಶ ನಮಗೆ ತಲುಪಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ 9:25 ಆಗ್ತಾ ಇದೆ. ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳ್ತಾ ಇದ್ದೀರಾ, ನಿಮ್ಮ ಇಷ್ಟದ ಹಾಡಿಗಾಗಿ ನಿಮ್ಮ ಸಂದೇಶಗಳು ಕೂಡ ತಲುಪ್ತಾ ಇದೆ. ನಾನು ಒಂದು ಕತೆ ಹೇಳ್ತಾ ಇದ್ದೆ. ಮಂತ್ರಿ ಎಲ್ಲ ಅವನ ಸ್ಥಾನಮಾನಗಳು, ಅಧಿಕಾರ, ಸಂಪತ್ತು, ದರ್ಪ ಸಾಕು ಅಂತ ಅನಿಸಿ ಎಲ್ಲದನ್ನು ಬಿಟ್ಬಿಡ್ಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಕ್ಷಣದ ಆ ಯೋಚನೆ ಅದಾದ್ಮೇಲೆ ಮತ್ತೊಂದು ಕ್ಷಣದಲ್ಲಿ ಅಯ್ಯಯ್ಯೋ ಹಂಗೆ ಮಾಡಿಬಿಟ್ರೆ ಮತ್ತೆ ಪ್ರತಿದಿನದ ಊಟ ನನಗೆ ಎಲ್ಲಿಂದನಪ್ಪ ಬರುತ್ತೆ, ದುಡ್ಡಲ್ಲಿಂದ ಸಿಗತ್ತೆ, ನಾನು ಎಲ್ಲಿ ಬದುಕೋದು, ಇದೆಲ್ಲ ಚಿಂತೆ ಶುರುವಾಗತ್ತೆ. ಅದಾದ್ಮೇಲೆ ಮಾರನೇ ದಿನ ಅವನು ಅಲ್ಲೇ ಎಲ್ಲೋ ಅವನ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಅಂತ ಶುರು ಮಾಡ್ತಾನೆ. ಒಂದು ಸಾಯಂಕಾಲ ಏನಾದರೂ ತಿನ್ನಬೇಕು ಅಂತ ಕೂತ್ಕೊಂಡು ರೊಟ್ಟಿ ಇಟ್ಕೊಳ್ತಾನೆ. ಸೊ ಇಟ್ಕೊಂಡು ಊಟ ಮಾಡೋಕ್ಕೆ ಅಂತ ಶುರು ಮಾಡ್ತಾನೆ. ಅಲ್ಲಿಗೆ ಒಂದು ಬೆಕ್ಕು ಬರುತ್ತೆ. ಈ ಬಂದಿದ್ದ ಬೆಕ್ಕು ಇವನ ಮುಖನ ನೋಡಿ ಇಮ್ಯಾ ಅಂತ ಮೆಲ್ಲಕ್ಕೆ ಕೂಗುತ್ತೆ. ಅಂದರೆ ಅದಕ್ಕೆ ಹಸುವಾಗಿದೆ ಅಂತ ಅದರ ಧ್ವನಿಯಲ್ಲಿ ಕೇಳಿಸ್ತಾ ಇತ್ತು. ಏನೋ ಒಂಥರ ಬೇಜಾರಿತ್ತು ಅದರ ಧ್ವನಿಯಲ್ಲಿ ಅಂತನೂ ಇವನಿಗೆ ಅರ್ಥ ಆಯಿತು. ತಕ್ಷಣ ಮಂತ್ರಿ ತನ್ನ ತಟ್ಟೆಲಿದ್ದ ಒಂದು ತುಂಡು ರೊಟ್ಟಿನ ಅದಕ್ಕೆ ಎಸ್ದ. ಅದು ಪಟಕ್ ಅಂತ ಹಾರಿ ಅದನ್ನು ಕಚ್ಚಿ ಬಾಯಲ್ಲಿ ಹಿಡ್ಕೊಂಡು ಹೊರಗಡೆ ಓಡಿ ಹೊಟ್ಟೋಯ್ತು. ಮತ್ತೆ ಎರಡು ಕ್ಷಣದಲ್ಲಿ ಮತ್ತೆ ಬೆಕ್ಕು ವಾಪಸ್ ಬಂತು. ಮತ್ತೆ ಹಾಜರು, ಬಹುಶಃ ಅದಕ್ಕೆ ಬಹಳ ಹಸುವಾಗಿರಬೇಕು ಅಂತ ಅಂದ್ಕೊಂಡು ಇನ್ನೊಂದು ತುಂಡನ್ನು ಅದಕ್ಕೆ ಹಾಕ್ದ. ಅದನ್ನು ಹಿಡ್ಕೊಂಡು ಮತ್ತೆ ಹೊರಗಡೆ ಓಡ್ತು. ಅವನಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ. ಮತ್ತೆ 5 ನಿಮಿಷದಲ್ಲಿ ಮತ್ತೆ ಬೆಕ್ಕು ಪ್ರತ್ಯಕ್ಷ ಆಯಿತು. ಥೂ, ಇದಂತ ಆಸೆ ಬರ್ಕ ಬೆಕ್ಕಪ್ಪ, ಎಷ್ಟು ತಿಂದರೂ ಸಾಕಾಗ್ತಾ ಇಲ್ಲ ಅಂತ, ಇದೊಂದು ಪೀಸ್ ಕೊಟ್ಬಿಡ್ತೀನಿ ಹಾಳಾಗೋಗ್ಲಿ ಅಂತ ಇನ್ನೊಂದು ಚೂರನ್ನು, ರೊಟ್ಟಿ ಚೂರನ್ನು ಎಸೆದ. ಮುಂದೆ ಏನಾಯಿತು? ಬೆಕ್ಕಿನ ಆಸೆ ನೀಗ್ತ ಅಥವಾ ಬೆಕ್ಕು ಏನು ಮಾಡ್ತು, ಇದೆಲ್ಲದನ್ನು ಹೇಳ್ತೀನಿ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ನಿಮಿಷದ ಹಾಡುಗಳಿಗಾಗಿ ಸಂದೇಶ ಕಳಿಸಿದವರ ಲಿಸ್ಟಲ್ಲಿ ಸತೀಶ್ ಎನ್ ಎಚ್ ನಗರಕೆರೆಯಿಂದ ಸಂದೇಶನ ಕಳಿಸಿದರೆ, ಜೊತೆಗೆ ರಮೇಶ್, ಆನಂದ್, ಮನ್ವಿತಾ, ಅಶ್ವಿನಿಯವರ ಸಂದೇಶ ಕೂಡ ತಲುಪಿದೆ. ಸುಬ್ರಹ್ಮಣ್ಯ ಜಯಂತ್ ಅವರು ಸಂದೇಶ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ, ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ ಸುಮಿತ್ರಾ ಕೆಂಪರಾಜು ಆರ್ ಎಚ್ ಸಿ ಎಸ್ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಸಂದೇಶನ ಕಳಿಸಿದ್ದಾರೆ. ಗಜಲಕ್ಷ್ಮಿ ಶ್ರೀನಿವಾಸ್ ಸಂದೇಶ ತಲುಪಿದೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮತ್ತು ಸವಿತಾ ವೇದ ವಿನೋದ ಅವರ ಕುಟುಂಬದವರು ಅವರ ಜೊತೆಗೆ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಚಿದಾನಂದ್ ಅವರು ಟಿ ಬಿ ಸರ್ಕಲಿಂದ, ಮತ್ತು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸಂದೇಶನ ಕಳಿಸಿದರೆ, ಸಿ ಪೂರ್ಣಚಂದ್ರ ತೇಜಸ್ವಿ ಡಾಕ್ಟರ್ ಎಂ ಚಂದ್ರರಾಜು ಪೂರ್ಣಿಮಾ ಅರುಣ್ ಸಂದೇಶ ತಲುಪಿಸಿದ್ದಾರೆ. ಐನುದ್ದೀನ್ ಬನ್ಹಟ್ಟಿ, ಮಮತಾಜ್ ಬನ್ಹಟ್ಟಿ, ಜೊತೆಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ಶಾಯಮ್ಮ ಕಲಬುರಗಿಯಿಂದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಮತ್ತು ಕೆಂಗೇರಿ ಹೋಬಳಿಯಿಂದ ರವೀಂದ್ರ ಆರೋಹಿಯವರು, ಪುಟ್ಟರಾಜು ಎಂ ಪಿ ಎಂ ಜಿ ದಿಬಾದಿಂದ ಸಂದೇಶನ ತಲುಪಿಸಿದ್ದಾರೆ ಹೊಸದುರ್ಗ ತಾಲೂಕಿಂದ. ಮತ್ತು ಇವತ್ತು ಕಲ್ಯಾಣ ಕರ್ನಾಟಕದ ಉತ್ಸವದ ಸಮ್ಮೇಳನ, ಎಲ್ರಿಗೂ ಹಾರ್ದಿಕ ಶುಭಾಶಯಗಳು ಅಂತ ಕೊಲ್ಲಾಪುರ ಈಚಲ ಕರಂಜಿಯಿಂದ ಮಲ್ಲಿಕಾರ್ಜುನ್ ಅಷ್ಟಗಿಯವರು ಸಂದರ್ಶನ ಕಳಿಸಿದ್ದಾರೆ. ಜೊತೆಗೆ ಸಾಂಗ್ಲಿ ಜಿಲ್ಲೆ ಜತ್ತದಿಂದ ಅಲ್ತಾಫ್ ಹುಸೈರೆ ಅವರು ಕೂಡ ಸಂದರ್ಶನ ತಲುಪಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 9:40 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನೀವು ಕೇಳ್ತಾ ಇರೋದು ಸಖತ್ ಸಾಂಗ್ಸ್ ಅಲ್ಲಿ ನಿಮ್ಮಿಷ್ಟದ ಹಾಡುಗಳನ್ನ. ನಾನು ಒಂದು ಕತೆ ಹೇಳ್ತಾ ಇದ್ದೆ, ಆಸೆ ಬುರುಕಬೇಕು ಓಡೋಯ್ತು, ರೊಟ್ಟಿ ತಗೊಂಡು ಮತ್ತೆ ವಾಪಸ್ ಬಂತು, 5 ನಿಮಿಷದಲ್ಲಿ ಮತ್ತೆ ವಾಪಸ್ ಬಂತು, ಹೀಗೆ ಇದೇ ತರ ಒಂದು 3 ಸಲ ಆದ್ಮೇಲೆ ಮತ್ತೆ ಇನ್ನೆರಡು ಸಲ ಆಯ್ತು. ಈಗ ಈ ಮಂತ್ರಿಗೆ ಸಿಕ್ಕಾಪಟ್ಟೆ ಕುತೂಹಲ, ಇಷ್ಟು ತುಂಡುಗಳನ್ನ ಬೆಕ್ಕು ಏನ್ ಮಾಡ್ತಾ ಇದೆ, ಯಾರಕ್ಕೆ ಕೊಡ್ತಾ ಇದೆ ಅಂತ ನೋಡಕ್ಕೆ ಮೆಲ್ಲಗ ಅದ್ರ ಹಿಂದೆ ಹೋದ. ಈ ಬೆಕ್ಕು ಅವನ ಮನೆ ಹಿಂದಕ್ಕೆ ಹೋಗಿ ಅಲ್ಲಿ ಒಂದು ಒಣಗಿದ್ದ ಕಟ್ಟಿಗೆಗಳಿತ್ತು, ಆ ಕಟ್ಟಿಗೆಗಳಿದ್ದ ಮೂಲೆಯಲ್ಲಿ ಇನ್ನೊಂದು ಬೆಕ್ಕು ಕೂತಿತ್ತು. ಆ ಬೆಕ್ಕಿನ ಮುಂದೆ ಈ ತುಂಡುಗಳನ್ನ, ರೊಟ್ಟಿ ತುಂಡುಗಳನ್ನ ಹಾಕ್ತಾ ಇತ್ತು. ಆದರೆ ಆ ಬೆಕ್ಕನ್ನ ಹೋಗಿ ಗಮನಿಸಿದಾಗ ಗೊತ್ತಾಯ್ತು ಇವನಿಗೆ, ಆ ಬೆಕ್ಕು ಅಂದ್ರೆ ಕಟ್ಟಿಗೆಗಳ ಅಡಿಯಲ್ಲಿ ಕೂತಿದ್ದ ಬೆಕ್ಕು ಏನಿತ್ತು ಅದು ಕುರುಡ ಬೆಕ್ಕು ಅಂತ. ಸಮಯ 9:41. ಈ ಕುರುಡ ಬೆಕ್ಕು ಏನ್ ಮಾಡ್ತು? ತಕ್ಷಣ ತಾಹಿರ್ನ ಈ ಮಂತ್ರಿ ಇದ್ರಲ್ಲ, ಮಂತ್ರಿ ಹೃದಯದಲ್ಲಿ ಒಂಥರ ಬೆಳಕು ಬಂತು. ಛೇ, ನಾನು ಎಷ್ಟಿಲ್ಲ ಯೋಚನೆ ಮಾಡ್ತಾ ಇದ್ನಲ್ಲ, ನಾಳೆ ಏನಪ್ಪ ನನ್ನ ಅಧಿಕಾರನ ಬಿಟ್ಬಿಟ್ರೆ ಹೆಂಗಪ್ಪ ಬದುಕೋದು ಅಂತೆಲ್ಲ ಯೋಚನೆ ಮಾಡ್ತಿದ್ನಲ್ಲ ಅಂತ ಯೋಚನೆ ಬಂತು. ಯೋಚನೆ ಬಂದ್ಮೇಲೆ ಮುಂದಕ್ಕೆ ಏನ್ ಮಾಡಿದ್ರು

ಹೇಳ್ತೀನಿ, ಕೇಳ್ತಾ ಇರಿ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ನಿಮ್ಮಿಷ್ಟದ ಹಾಡಿಗಾಗಿ ನಿಮ್ಮೆಲ್ಲರ ಸಂದೇಶ ಈಗಾಗಲೇ ತಲುಪಿಯಾಗಿದೆ. ನಂದಿನಿ ಮಾಲ್ತೇಶ್, ಶಶಿಧರ್ ಶ್ರೀಧರ್ ಸಾಗರದಿಂದ ಮತ್ತೆ ಒಂದು ಹಾಡು ನಮಗೋಸ್ಕರ ಕೇಳ್ಚಿ ಅಂತ ಲಕ್ಷ್ಮೀಕಾಂತ ಯಶವಂತ ತೇಜಸ್ವಿನಿ ಅವರು ಸಂದೇಶನ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್, ಒಂದು ಹಾಡು ನಮಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಪುನೀತ್ ಅವರು ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ನಿಮ್ಮ ಹೆಸರನ್ನು ಕಳಿಸ್ರಿ. ಹೈತಾಪುರ ಗ್ರಾಮ ಪೂಜಾರ್, ಶ್ರೀಕಾಂತ್ ಪೂಜಾರ್ ಅವರು ಸಂದೇಶ ಕಳಿಸಿದ್ದಾರೆ. ಸಂತನಾಗಿದ್ರು ಪರವಾಗಿಲ್ಲ ಮೇಡಮ್, ಸರಳವಾಗಿದ್ರೆ ಸಾಕು, ಜೀವನ ಒಳ್ಳೇದಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಂತ ಯಾರು ನಾಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿದ್ದಾರೆ. ಶ್ವೇತಾ ಹೆಸರಾವ್ ಸುಳ್ಯದಿಂದ ಮತ್ತೆ ಒಂದು ಹಾಡು ಕೇಳಿಸಿ ನಮಗೋಸ್ಕರ ಅಂತ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆಯಿಂದ ಸಂದೇಶನ ಕಳಿಸಿದ್ರೆ. ಅರುಣ ಮೈತ್ರಿ ಜೆ ಸಿ ನಗರ್ ವಾಟರ್ ಟ್ಯಾಂಕ್ ಇಂದ ಮತ್ತೆ ಮಹಲಿಂಗಪುರದಿಂದ ಐನೋದಿನ್ ಬನಹಟ್ಟಿ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ತಮಿಳುನಾಡು ದೊಡ್ಡಪಲ್ಲಿಯಿಂದ ಪ್ರಕಾಶ್ ರಾಜು ಶ್ಯಾಮಲಾರಾಣಿ ಅವರು ಸಂದೇಶ ಕಳಿಸಿದ್ದಾರೆ. ನಾಗೇಂದ್ರ ತಾವರೆಕೆರೆಯಿಂದ ರಾಣಿಬೆನ್ನೂರಿಂದ ರೇಖಾ ಸವಣೂರು ಜಿ ಎಸ್ ಭೋಜರಾಜ್ ಸುಧಾ ಮತ್ತೆ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಚಿದಾನಂದ ಅವರು ಎಲ್ಲರೂ ಇವತ್ತು ಸಾಕಷ್ಟು ಜನ ಅನಂತನಾಗ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಆದರೆ ನಾನು ಸದ್ಯಕ್ಕೆ ಯಾವ ಸಂದೇಶಗಳನ್ನು ಇದುವರೆಗೂ ಓದಿಲ್ಲ. ಯಾಕೆ ಅಂದರೆ 10 ಗಂಟೆಯಿಂದ 11 ಗಂಟೆಗೆ ಅನಂತನಾಗ್ ಅವರ ವಿಶೇಷ ಕಾರ್ಯಕ್ರಮವನ್ನು ನಾವು ತಯಾರಾಗಿ ಇಟ್ಕೊಂಡಿದ್ದೀವಿ. ಆ ಕಾರಣಕ್ಕೋಸ್ಕರ ಅಲ್ಲಿ ನಿಮ್ಮ ಸಂದೇಶಗಳನ್ನು ತಲುಪಿಸಿ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವಂತಹ ನೆಚ್ಚಿನ ನಟ ಅನಂತನಾಗ್ ಅವರು, ಇದು ಕನ್ನಡದ ಹೆಮ್ಮೆ ನಿಜವಾಗ್ಲೂ ಹೌದು. ಇಂತಹ ಆ ಹಾಡುಗಳನ್ನು ನಿಮಗಾಗಿ ಕಾಯ್ದಿರಿಸ್ತೀವಿ. ಇದು ಕನ್ನಡ ಕಾಮನ ಬಿಲ್ಲು 101.3. 10 ಗಂಟೆಯಿಂದ 11 ಗಂಟೆಗೆ ಸಿನಿ ಚಿಟ್ಟೆಯಲ್ಲಿ ಅನಂತನಾಗ್ ಅವರ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಮತ್ತೆ ನಾನು ವಾಪಸ್ಸಾಗ್ತೀನಿ. ಇದೀಗ ನಿಮ್ಮದೇ ಇಷ್ಟದ ಹಾಡುಗಳಿಗಾಗಿ ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಖತ್ ಸಾಂಗ್ಸಲ್ಲಿ ಇನ್ನಷ್ಟು ಸಖತ್ ಸಖತ್ ಸಾಂಗ್ಸ್ನ ಕೇಳ್ತಾ ಕೇಳ್ತಾ ಸಾಕ್ತೀವಿ. ಕೇಳ್ತಾ ಇರಿ ಇದು ಕನ್ನಡ ಕಾಮನ ಬಿಲ್ಲು, ನಿಮ್ಮಿಷ್ಟದ ಹಾಡುಗಳು.

ಸಮಯ 9:53, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಹೇಗಿರೋಕ್ ಸಾಧ್ಯ, ನಮ್ಮನ್ ಬಿಟ್ಟು ನೀವಿಲ್ಲ, ನಿಮ್ಮನ್ ಬಿಟ್ಟು ನಾವಿಲ್ಲ, ಹಾಗೇನೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋನ ಬಿಟ್ಟು ನೀವಿರಲ್ಲ, ನಿಮ್ಮನ್ ಬಿಟ್ಟು ನಾವಿರೋಕ್ಕೂ ಸಾಧ್ಯನೇ ಇಲ್ಲ ಕಣ್ರಿ. 9:53 ನಿಮ್ಮಿಷ್ಟದ ಹಾಡುಗಳನ್ನ ನೀವು ಕೇಳ್ತಾ ಸಾಕ್ತಾ ಇದೀವಿ. ಮಂತ್ರಿ ಮತ್ತೆ ಬೆಕ್ಕಿನ ಕಥೆನ ಹೇಳ್ತಾ ಇದ್ದೆ. ಮಂತ್ರಿ ಬೆಕ್ಕು ಈ ರೊಟ್ಟಿ ಚೂರುಗಳನ್ನ ತಗೊಂಡೋಗಿ ಎಲ್ಲ ಹಾಕತ್ತೆ ಅಂತ ನೋಡ್ದ. ಅಲ್ಲಿ ಒಂದಷ್ಟು ಈ ಒಣಗಿದ ಕಟ್ಟಿಗೆಗಳ ಮಧ್ಯದಲ್ಲಿ ಇದ್ದ ಒಂದು ಬೆಕ್ಕು, ಆ ಬೆಕ್ಕಿಗೆ ಈ ಬೆಕ್ಕು ತಗೊಂಡೋಗಿ ಕೊಡ್ತಾ ಇತ್ತು ಆ ರೊಟ್ಟಿ ಚೂರುಗಳನ್ನ. ಅವನು ಗಮನಿಸಿ ನೋಡಿದಾಗ ಆ ಬೆಕ್ಕು ಕುರುಡು ಬೆಕ್ಕಾಗಿತ್ತು. ಯೋಚನೆ ಮಾಡ್ದ, ಛೇ, ನಾನು ಎಷ್ಟೆಲ್ಲ ಯೋಚನೆ ಮಾಡ್ಬಿಟ್ನಲ್ಲ, ನಾಳೆ ಅಧಿಕಾರನ ಬಿಟ್ಬಿಟ್ರೆ ನನ್ನ ಹಣ, ನನ್ನ ಅಧಿಕಾರ, ನನ್ನ ಆಸ್ತಿ, ನನ್ನ ಅಂತಸ್ತು ಎಲ್ಲ ಹೋಗ್ಬಿಟ್ರೆ ಏನಪ್ಪ, ಸಂಪತ್ತೇ ಇಲ್ಲದೆ ಇದ್ರೆ ಹೇಗೆ ಬದುಕೋದು ಅಂತೆಲ್ಲ ಯೋಚನೆ ಮಾಡ್ಬಿಟ್ನಲ್ಲ, ಈ ಕುರುಡು ಬೆಕ್ಕು ಯಾವುದನ್ನು ಯೋಚನೆ ಮಾಡಿದೆ, ಎಷ್ಟು ಆರಾಮಾಗಿ ಬದುಕಿದೆಯಲ್ಲ, ಮತ್ತು ನಾನು ಯಾಕೆ ಯೋಚನೆ ಮಾಡಬೇಕು, ಹುಟ್ಟಿಸಿದ್ದೇವರು ಉಲ್ಮೆ ಇಸ್ದೇ ಇರ್ತಾನಾ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ದೆ. ಅವನು ಅಧಿಕಾರ ಬಿಟ್ಟು ಸಂತನಾದರೆ ತನಗೆ ಪ್ರತಿನಿತ್ಯ ಊಟನ ಕೊಡೋರು ಯಾರು ಅಂತ ಯೋಚನೆ ಮಾಡ್ತಿದ್ದ, ಯಾರು ಅವನನ್ನು ಸಲಹವರು ಅಂತೆಲ್ಲ ಯೋಚಿಸ್ದ. ಒಂದು ಕುರುಡು ಬೆಕ್ಕಿಗೆ ಆಹಾರನ ಕೊಟ್ಟ ಭಗವಂತ ನನ್ನ ಕಾಳಜಿ ಮಾಡದೆ ಇರ್ತಾನ, ಆ ಕುರುಡು ಬೆಕ್ಕಿಗೆ ಇರೋ ನಂಬಿಕೆನೂ ನನಗಿಲ್ವಾಯ್ತಲ್ಲ ಅಂತ ಯೋಚನೆ ಮಾಡಿ ಮತ್ತೆ ಮರುದಿನನೇ ಭಗವಂತನ ಸೇವಕನಾಗಿ ನಡೆದ್ಬಿಟ್ನಂತೆ, ಜಗತ್ತಿನ ಶ್ರೇಷ್ಠ ಗುರುವಾದನಂತೆ. ಅದಕ್ಕೆ ದಾಸರು ಹೇಳಿದ್ದು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ. ಪುಟಿಸಿದ್ದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಅದಕ್ಕೆ ಸಂಶಯ ಬೇಡ ಅಂತ ದಾಸರು ಹೇಳದ್ರಂತೆ. ನಮ್ಮಲ್ಲಿ ವಿಶ್ವಾಸ ಅನ್ನೋದು ಬಲವಾಗಿದ್ದಾಗ ಶ್ರದ್ಧೆ ಖಂಡಿತವಾಗ್ಲೂ ನಮ್ಮಲ್ಲಿರುತ್ತೆ. ಶ್ರದ್ಧೆ ಸಾಧನೆಯನ್ನ ಮಾಡಿಸೇ ಮಾಡಿಸುತ್ತೆ ರೀ. ಸಮಯ 9:55, ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ನಿಮಿಷದ ಹಾಡುಗಳನ್ನ ಕೇಳ್ತಾ ಇದ್ರ, ನನ್ನ ಫೇವ್ರೇಟ್ ಹಾಡನ್ನ ಕೇಳಿಸಿದಿರಿ, ಧನ್ಯವಾದಗಳು ಅಂತ. ಯಾರಿವರು ಯಾರಿವರು ಹೆಸರನ್ನು ಕಳಿಸ್ರಿ, ನಿಮ್ಮ ಹೆಸರನ್ನು ಕಳಿಸ್ರಿ. ಪ್ರತಿ ನಿಮ್ಮ ಸಂದೇಶದಲ್ಲೂ ದಯವಿಟ್ಟು ನಿಮ್ಮ ಹೆಸರನ್ನು ಕಳಿಸ್ರಿ. ಕೊಲ್ಲಾಪುರ ಇಚಲ ಕರಂಜಿಯಿಂದ ಮಲ್ಲಿಕಾರ್ಜುನ್ ಅಷ್ಟಗಿಯವರು ಸಂದೇಶ ಕಳಿಸಿದ್ದಾರೆ. ಮತ್ತೆ ಯಾರಿವರು, ಅನುಷಾ ಅವರ ಸಂದೇಶ ತಲುಪಿದೆ. ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದವರು ಕಿರ್ಕೋಡ್ ಸಂಪತ್ ಅವರು, ಮಾಲಿಂಗಪುರದಿಂದ ಐನುದ್ದೀನ್ ಬನಟ್ಟಿ. ಬೆಕ್ಕಿನ ಕತೆ ತುಂಬಾನೇ ಚೆನ್ನಾಗಿತ್ತು, ನೀತಿ ಪಾಠ ಹೇಳ್ದಂಗಿತ್ತು ಅಂತ ಪ್ರಕಾಶ್ ಶ್ಯಾಮ್ಲಾ ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ಗಣೇಶ್ ಕಾರ್ಕಳ ಬಿಜರ್ಗೋಳಿಯಿಂದ ಸಂದೇಶನ ಕಳಿಸಿದ್ದಾರೆ. ನನ್ನ ತಂಗಿಗೋಸ್ಕರ ಒಂದು ಹಾಡು ಬೇಕು ಪ್ಲೀಸ್ ಅಂತ ಕೇಳಿದ್ದಾರೆ. ನಿಮ್ಮೆಲ್ಲರಿಗೋಸ್ಕರ ಈ ಹಾಡುಗಳು ಪ್ರಸಾರ ಅದು. ಜೊತೆಗೆ ರಾಣಿಬೆನ್ನೂರಿಂದ ರೇಖಾ ಸವಣೂರು, ಮತ್ತೆ ಅನಂತನಾಗ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದವರ ಲಿಸ್ಟ್ ದೊಡ್ಡದಾಗೇ ಇದೆ. ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಅವರು, ಮತ್ತೆ ದಯವಿಟ್ಟು ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಸಂದೇಶಗಳನ್ನು ತಲುಪಿಸಿರಿ. ಅನುಶ್ರೀ, ತನುಶ್ರೀ, ಮತ್ತೆ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶನ ಕಳಿಸಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 9:56, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಮತ್ತೆ 10 ವಾಪಸ್ ಆಗ್ತೀನಿ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾ ಹೇಳಿದೆ ಆಗ್ಲೇ ವಿಷಯ ಏನು ಅಂತ, ಅನಂತನಾಗ್ ಅವರ ವಿಶೇಷ ಕಾರ್ಯಕ್ರಮ, ನಿಮ್ ಜೊತೆಯಾಗಿರ್ತೀನಿ ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನ

ಮ್ಯೂಸಿಕಲ್ ಯಾರ್ಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 10:02 ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು 101.3 ಎಲ್ಲಿರುವೆ ಮನವ ಕಾಡುವ ಪ್ರೇಯಸಿಯೇ ಅಂತ ಹಾಡಿದ ಅನಂತ್ ನಾಗ್ ಅವರ ಅವರಿಗೆ ಈಗಾಗಲೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯ ಘೋಷಣೆಯಾಗಿದೆ. ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ದೆ. ಅದಕ್ಕೂ ಮುಂಚೆ ನಮ್ಮ ಕೇಳುಗರೊಬ್ಬರು ಕಳಿಸಿದಂತಹ ಒಂದು ಉದ್ದವಾದ ಮೆಸೇಜ್ನ ಓದ್ಬಿಡ್ತೀನಿ, ಅದಾದ್ಮೇಲೆ ಕಾರ್ಯಕ್ರಮನ ಆರಂಭ ಮಾಡ್ತೀನಿ. ಹಿರಿಯ ನಟ ಅನಂತ್ ನಾಗ್ ಅವರಿಗೆ 2024 ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಘೋಷಣೆಯಾಗಿರೋದು ಕನ್ನಡ ಚಿತ್ರರಂಗ ಮತ್ತು ಅಭಿಮಾನಿಗಳಿಗೆ ಹೆಮ್ಮೆಯ ವಿಚಾರ. 1948 ಸೆಪ್ಟೆಂಬರ್ 4 ಕರ್ನಾಟಕದ ಶಿರಾಲಿಯಲ್ಲಿ ಜನಿಸಿದ ಅನಂತ್ ನಾಗರಕಟ್ಟೆ ಅವರ 5 ದಶಕಗಳ ವೃತ್ತಿ ಜೀವನದಲ್ಲಿ 300 ಚಿತ್ರಗಳಲ್ಲಿ ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನಟಿಸಿ ಭಾರತೀಯ ಚಿತ್ರರಂಗದ ಅತ್ಯಂತ ವೈವಿಧ್ಯಮಯ ಕಲಾವಿದರಲ್ಲಿ ಒಬ್ಬರು ಅಂತಿದ್ದಾರೆ. ಸಂಕಲ್ಪ ಚಿತ್ರದ ಮೂಲಕ ಕನ್ನಡಕ್ಕೆ ಮತ್ತು ಅಂಕುರ್ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಇವರು ಶ್ಯಾಮ್ ಬನಗಲ್, ಅಮೂಲ್ ಪಾಲೇಕರ್, ಶಬಾನಾ ಆಜ್ಮಿ ಮುಂತಾದವರ ಜೊತೆ ಕೆಲಸ ಮಾಡಿ ಹೊಸ ಅಲೆಯ ಸಿನಿಮಾ ಚಳುವಳಿಯ ಪ್ರಮುಖ ನಟರಾಗಿ ಗುರುತಿಸಲ್ಪಟ್ಟರು. ಮಾಲ್ಗುಡಿ ಡೇಸ್ನಂತಹ ಐಕಾನಿಕ್ ಪಾತ್ರಗಳು ಇವರ ಹಿಂದಿ ಖ್ಯಾತಿಯನ್ನು ಮತ್ತಷ್ಟು ಬಲಪಡಿಸಿದ್ವು. ಐದು ಫಿಲ್ಮ್ ಫೇರ್ ಪ್ರಶಸ್ತಿಗಳು, 5 ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟ ಪ್ರಶಸ್ತಿಗಳು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ ಮತ್ತು 2025 ಪದ್ಮಭೂಷಣ ಸೇರಿದಂತೆ ಅನೇಕ ಗೌರವಗಳನ್ನು ಪಡೆದಿರುವಂತಹ ಅನಂತ್ ನಾಗ್ ಡಾ ರಾಜ್ಕುಮಾರ್ ನಂತರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದ 2ನೇ ಕನ್ನಡ ಕಲಾವಿದ ಮತ್ತು ಪದ್ಮಭೂಷಣ ಮತ್ತು ಪಾಲ್ಕೆ ಪ್ರಶಸ್ತಿ ಎರಡನ್ನೂ ಪಡೆದ 7ನೇ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಿನಿಮಾ ಜೊತೆಗೆ ರಾಜಕೀಯದಲ್ಲೂ ತೊಡಗಿಸಿಕೊಂಡಿದ್ದಾರೆ. 1988 1994 ಅವಧಿಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತೆ 1994 ವಿಧಾನಸಭಾ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಅಂತ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮೆಲ್ಲರ ಖುಷಿಯ ಜೊತೆಗೆ ನಮ್ಮ ಖುಷಿಯನ್ನು ಸೇರಿಸಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಕರೆಕ್ಟ್. ಇವತ್ತು ನಮ್ಮೆಲ್ಲರ ತುಂಬಾ ತುಂಬಿಕೊಂಡವರು ಅನಂತನಾಗ್ ಅವರು. ಅನಂತನಾಗ್ ಅನ್ನೋ ಹೆಸರು ಇವತ್ತು ಕನ್ನಡಿಗರ ಜನಮಾನಸದಲ್ಲಿ ಬೆರೆತು ಹೋಗಿದೆ. ಆ ಬೆರೆತು ಹೋದ ಹೆಸರಿನ ಜೊತೆಗೆ ಇವತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ, ಆ ಗರಿಯು ಕೂಡ ಮೂಡಿದೆ. ಅನಂತನಾಗ್ ಅವರ ವಿವರಣೆಗಳಿಗೆ ಹೋಗೋಕ್ಕೆ ಮೊದಲು, ಸಿನಿರಂಗದ ಏಳಿಗೆಗೆ ಶ್ರಮಿಸಿದ ಕಲಾವಿದರಿಗೆ ನೀಡೋ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ಕೊಡ್ತಿದ್ದೀನಿ. 1913 ಭಾರತದ ಮೊದಲ ಪೂರ್ಣ ಪ್ರಮಾಣದ ಮೂಕಿ ಚಿತ್ರ ರಾಜಾ ಹರಿಶ್ಚಂದ್ರ ನಿರ್ಮಿಸಿದ್ದ ಭಾರತೀಯ ಚಿತ್ರರಂಗದ ಪಿತಾಮಹ ಅಂತಲೇ ಕರೆಸ್ಕೊಂಡವರು ಧುಂಡಿರಾಜ್ ಗೋವಿಂದ್ ಫಾಲ್ಕೆ. ಇವರ ಸ್ಮರಣಾರ್ಥ 1969 ಈ ಪ್ರಶಸ್ತಿಯನ್ನು ಶುರು ಮಾಡಿದ್ರು. ಪ್ರಶಸ್ತಿ, ಸ್ವರ್ಣಕಮಲ ಪದಕ, ರೇಷ್ಮೆ ಶಾಲು ಮತ್ತು 10,00,000 ನಗದು ಬಹುಮಾನವನ್ನ ಒಳಗೊಂಡಿರುತ್ತಂತೆ. 2024 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಗೌರವಕ್ಕೆ ಅನಂತನಾಗ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಈ ಕುರಿತು ಅಧಿಕೃತವಾಗಿ ಘೋಷಿಸಿದೆ. 2023 ಅಂದ್ರೆ ಇದರ ಹಿಂದಿನ ವರ್ಷ ಮಲಯಾಳಂ ಚಿತ್ರರಂಗದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರಿಗೆ 4 ದಶಕಗಳ ಸುದೀರ್ಘ ವೃತ್ತಿ ಜೀವನ ಮತ್ತು 350 ಹೆಚ್ಚು ಸಿನಿಮಾಗಳಲ್ಲಿನ ಅದ್ಭುತ ನಟನೆಗೋಸ್ಕರ ಈ ಪ್ರಶಸ್ತಿಯನ್ನ ನೀಡಲಾಗಿತ್ತು. ಈ ಮಾಹಿತಿಯ ನಂತರ ಮತ್ತೆ ವಾಪಸ್ ಆಗ್ತೀವಿ ಅನಂತನಾಗ್ ಅವರ ಮಾಹಿತಿಗೆ. ಸಾಕಷ್ಟು ಜನ ಸಾಕಷ್ಟು ಸಂದೇಶಗಳನ್ನ ನಮ್ಗೆ ಈಗಾಗಲೇ ಕಳಿಸಿದ್ದಾರೆ. ಧನ್ಯವಾದಗಳು ಅಂತ ಯಾರ್ಯಾರು ನಿಮ್ಮ ಹೆಸರನ್ನು ಕಳಿಸಿ ದಯವಿಟ್ಟು ನಿಮ್ಮ ಪ್ರತಿ ಸಂದೇಶದ ಜೊತೆಗೆ. ನಾಗರತ್ನ ರಾಜಾಜಿ ನಗರದಿಂದ, ಗಾಯತ್ರಿ ಮದುವೆ ಚಿತ್ರ, ನಿನ್ನ ಜಾತಕ ಹಾಡು ಸಿನಿಮಾ ತುಂಬಾ ಇಷ್ಟ, ಅನಂತನಾಗ್ ಅವರು ತುಂಬಾ ತಮಾಷೆಯಾಗಿ ನಟಿಸಿದ್ದಾರೆ. ಇವರ ಗೌರಿ ಗಣೇಶ ಚಿತ್ರ ಅಂತೂ ಅದ್ಭುತವಾದ ಚಿತ್ರ, ಎಷ್ಟೇ ಸಲ ನೋಡಿದಾಗ್ಲೂ ಒಂದಿಷ್ಟು ಬೋರ್ ಆಗಲ್ಲ ಅನ್ನುವಂತಹ ಸಿನಿಮಾ ಅದು. ಅಂತಹ ಚಿತ್ರಗಳು ಮತ್ತೆ ಮತ್ತೆ ಮರುಕಳಿಸಬೇಕು ಅನ್ನೋದು ಕನ್ನಡಿಗರೆಲ್ಲರ ಆಶಯ. ಮತ್ತೆ ನಾಗರತ್ನ ರಾಜಾಜಿ ನಗರದಿಂದ ಸಂದೇಶನ ಕಳಿಸಿದ್ದಾರೆ. ಮೇರಿ ಜಾನ್ಸ್ ಹ್ಯಾಪಿ ಬರ್ತ್ಡೇ ಅನಂತನಾಗ್ ಅಂತ ಹೇಳಿದ್ದಾರೆ. ಇದು ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ಅವರಿಗೆ ಒಂದು ವಿಶ್ ಮಾಡುವಂತಹ ಸಮಯ ಹೌದು ಅನ್ನೋದು ಮಾತ್ರ ಸುಳ್ಳಲ್ಲ. ನಮ್ಮ ಕರ್ನಾಟಕಕ್ಕೆ 2 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿರೋದು ತುಂಬಾ ಹೆಮ್ಮೆ ವಿಷಯ. ಒಂದು ಡಾಕ್ಟರ್ ರಾಜ್ಕುಮಾರ್, ಮತ್ತೊಂದು ಅನಂತನಾಗ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಅಂತ ಅನಿತಾ ತಿರುಮಲೇಶ್ ಹಾವೇರಿಯಿಂದ ಸಂದೇಶನ ಕಳಿಸಿದ್ರೆ, ಮುದುರು ನುಡಿದ ತಾವರೆ ಅರಳಿತ್ತು ತುಂಬಾ ಇಷ್ಟ ನನಗೆ ಅಂತ. ತೇಜಸ್ವಿನಿ ಚೆನ್ನನಕುಂಟೆಯಿಂದ ಸಂದೇಶನ ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರ ಜೊತೆಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದ ಕನ್ನಡದ ಹಿರಿಯ ನಟ ಅನಂತನಾಗ್ ಅವರಿಗೆ ಶುಭಾಶಯಗಳು. ಅವರೇ ನಟಿಸಿದ ಕುದುರೆಮುಖ ಚಿತ್ರದ ನೀ ಬಂದೆ ಹಾಡು ಯೇಸುದಾಸ್ ಮತ್ತು ಜಾನಕಮ್ಮ ಅವರ ದನಿಯಲಿದೆ, ತುಂಬಾ ಅದ್ಭುತವಾದ ಹಾಡು ಅಂತ ಹೇಳಿದ್ದಾರೆ. ಬಂಗಾರದಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ದೀರಿ, ಧನ್ಯವಾದಗಳು ಅಂತ ಹೆಬ್ಬಾಳದ ರಮೇಶ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್, ರಿಷಭ್ ದೇವರಾಯ, ಜಯಲಕ್ಷ್ಮಿ, ಪಾಪಜಾಮ, ಅಂಜನ್ ಕುಮಾರ್, ಲಲಿತ್ ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್, ಅನ್ನಪೂರ್ಣ ಚಿತ್ರದುರ್ಗದಿಂದ, ಆ ಮೇರು ಈ ಮೇರು ಆಸೆಯ ಹೂತೇರು ಈ ಚಿತ್ರದಲ್ಲಿ ಅನಂತನಾಗ್ ಅವರ ಅಭಿನಯ, ನೀಲಾ ಚಿತ್ರದಲ್ಲಿ ಅನಂತನಾಗ್ ಅವರ ಅಭಿನಯ ತುಂಬಾ ಇಷ್ಟ ಅಂತ ಹೇಳಿದ್ದಾರೆ. ಮತ್ತೆ ಅನಂತನಾಗ್ ಅವರಿಗೆ ಅಭಿನಂದನೆಗಳು ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶನ ಕಳಿಸಿದ್ದಾರೆ. ರಾಜ್ಕುಮಾರ್ ಅವರು ಮೊದಲಿಗರಾದ್ರೆ ಎರಡನೇವರು ಅನಂತನಾಗ್ ಅವರು, ಅವರಿಗೆ ಅಭಿನಂದನೆಗಳು ಅಂತ ಅನು ಅವರು ಸಂದೇಶನ ಕಳಿಸಿ ಹೇಳ್ತಿದ್ರೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಂತಹ ಅನಂತನಾಗ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಿನಿಚತೆ ಕಾರ್ಯಕ್ರಮದ ವಿಶೇಷತೆ ಇದು. FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಬಾಗಿಲಿ ನಮಿ
1: ಕಾಮನಬಿಲ್ಲಿನಲ್ಲಿ ನಡೆದಾಡು ಕಾಮನಬಿಲ್ಲು ಹಾಡನ್ನ ಕೇಳ್ತಾ ಇದ್ದೀರಾ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 10:25 ಆಗೋಯ್ತು ಕಣ್ರಿ. ಡಾಕ್ಟರ್ ಅನಂತ್ನಾಗ್ ಅವರಿಗೆ ಇದು ನಾವು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಒಂದು ವಿಶಿಷ್ಟ ಗರಿಯನ್ನು ಕನ್ನಡ ಮನೆಗೆ ತೋರಿಸಿದಂತಹ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪಂಚಭಾಷಾ ತಾರೆ ಅಂತ ಕರೀತಾರೆ ಕೆಲವರನ್ನ, ಮತ್ತೆ ಅನಂತ್ನಾಗ್ ಅವರನ್ನು ಕೂಡ. ಆದರೆ ಇವರನ್ನ ಸಪ್ತಭಾಷಾ ತಾರೆ ಅಂತಲೂ ಕೂಡ ಕರಿಬಹುದು. ಯಾಕಂದ್ರೆ ಕನ್ನಡ, ಹಿಂದಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅವರು ನೆನಪಿನಲ್ಲಿ ಉಳಿಯುವಂತಹ ಚಿತ್ರಗಳಲ್ಲಿ ನಟಿಸ್ತಾ ಎಲ್ಲೆಲ್ಲೂ ವೆಜ್ರುಮಿಸಿದವರು ಅನಂತ್ನಾಗ್ ಅವರು. ಕನ್ನಡದಲ್ಲಿ ಹೇಗೋ ಹಾಗೆಯೇ ಹಿಂದಿಯಲ್ಲೂ ಸಹ ಅನೇಕ ಸ್ಮರಣೀಯ ಚಿತ್ರಗಳನ್ನು ಕೊಟ್ಟವರು. ಸ್ಫುರದ್ರೂಪಿ ನಟ, ಸುಂದರ ಸಾಂಸಾರಿಕ ಕೌಟುಂಬಿಕ ಚಿತ್ರಗಳಿಗೆ ಹೆಸರುವಾಸಿಯಾದ ನಟ, ಹಲವಾರು ಅತ್ಯುನ್ನತ ಪ್ರಶಸ್ತಿ ಮತ್ತು ಡಾಕ್ಟರೇಟ್ಗೂ ಭಾಜನರಾದವರು. ಅನಂತ್ನಾಗ್ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು 1973 ಮೂಡಿಬಂದ ಪಿವಿ ನಂಜರಾಜ್ ಅರಸ್ ಅವರ ಸಂಕಲ್ಪ ಚಿತ್ರದಿಂದ. ಸಂಕಲ್ಪ ಕನ್ನಡದಲ್ಲಿ ಬಂದ ಹೊಸ ಅಲೆಯ ಚಿತ್ರಗಳಲ್ಲಿ ಒಂದು ಗಮನಾರ್ಹವಾದ ಚಿತ್ರ ಅಂತಲೇ ಹೇಳಬಹುದು. 1975 ಮೂಡಿ ಬಂದ ಜಿವಿಐಯರ್ ಅವರ ಹಂಸಗೀತೆ ಚಿತ್ರದಲ್ಲಿ ಸಂಗೀತರಾಗ ಭೈರವಿ ವೆಂಕಟಸುಬ್ಬಯ್ಯನವರ ಪಾತ್ರವನ್ನ ನಿರ್ವಹಿಸಿದ್ರು ಅನಂತ್ನಾಗ್ ಅವರು.

ಅವರ ಇನ್ನೊಂದಿಷ್ಟು ಮಾತುಕತೆ ಮುಂದುವರಿಸ್ತೀವಿ. ಸಾಕಷ್ಟು ಸಂದೇಶಗಳು ಹರಿದು ಬಂದಿದೆ. ನಂದಿನಿ ಮಾಲ್ತೇಶ್ ಅವರು ಶುಭಾಶಯ ಹೇಳಿದ್ದಾರೆ ಅನಂತನಾಗ್ ಅವರಿಗೆ, ಮತ್ತೆ ರಾಜ್ಕುಮಾರ್ ಕಾತ್ರಕಿ ಅವರ ಶುಭಾಶಯ ಬಂದಿದೆ. ಶಾಂತಾರ್ಚಾರ್ ಬಡಿಗೇರ್ ಅವರ ಅದ್ಭುತ ಅಭಿನಯ ನಮಗೆ ತುಂಬಾ ಇಷ್ಟ. ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಅವರು ಆಯ್ಕೆಯಾಗಿರೋದು ಕೇವಲ ಅವರಿಗಷ್ಟೇ ಅಲ್ಲ, ಇಡೀ ಕನ್ನಡಿಗರಾದ ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಹೌದು. ಸಹಜತೆಯ ಸುಬಗನ ಪರದೆಯ ಮೇಲೆ ಚಲ್ಲಿ ಭಾವನೆಗಳ ಅಲೆಯನ್ನ ಎಬ್ಬಿಸಿದ ಚತುರ ನೀನಲ್ಲವೇ, ಮಾತಿನ ಮೃದುತ್ವದಲ್ಲಿಯ ನಯನಗಳ ತೇಜದಲ್ಲಿ ಕನ್ನಡಿಗರ ಹೃದಯವನ್ನು ಗೆದ್ದ ಚಂದಿರ ನೀನಲ್ಲವೇ, ಹಾಸ್ಯದಲ್ಲಿ ನಗಿಸುತ್ತಾ ಗಣೇಶನಾಗಿ ಬಂದೆ, ಗಂಭೀರ ಪಾತ್ರದಲ್ಲಿ ಕಣ್ಣೀರ ಧಾರೆ ತಂದೆ, ಪ್ರತಿ ಪಾತ್ರಕ್ಕೂ ನಿನ್ನದೇ ಜೀವ ತುಂಬಿ ನಟನೆಯ ಕಲೆಗೆ ನೀನಾದೆ, ಬಯಲು ದಾರಿಯಲ್ಲಿ ಮಧುರ ಪ್ರೇಮಿಯಾಗಿ, ಮುಸ್ಸಂಜೆಯಲ್ಲಿ ಪ್ರೌಢತೆಯ ದಾರಿಯಾಗಿ, ನಿನ್ನ ಧ್ವನಿಯ ಗಾಂಭೀರ್ಯಕ್ಕೆ ಮನಸೋಲದವರಾರು, ಚಂದನವನದಲ್ಲಿ ನಿಮಗೆ ನೀವೇ ಸಾಟಿ ಇನ್ಯಾರು, ಅಭಿನಂದನೆಗಳು ಅನಂತನಾಗ್ ಅವರಿಗೆ ಅಂತ ಒಂದು ವಿಶಿಷ್ಟವಾದ ಸಾಲುಗಳ ಮೂಲಕ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಮತ್ತು ಅತ್ಯುತ್ತಮ ನಟ ಅನಂತನಾಗ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಅಂಬಿಕಾ ಹರಿಹರಪುರದಿಂದ ಸಂದೇಶನ ಕಳಿಸಿದ್ದಾರೆ. ಮಧುಸೂದನ್ ಬೆಂಗಳೂರಿಂದ, ವಿ ಕೆ ಮೂರ್ತಿಯವರಿಗೂ ಸಹ ಪ್ರಶಸ್ತಿ ಬಂದಿದೆ, ಆದ್ರಿಂದ ಅನಂತನಾಗ್ ಅವರು ಮೂರನೇ ವ್ಯಕ್ತಿ ಅಂತ ಹೇಳಿದ್ದಾರೆ. ವಿ ಕೆ ಮೂರ್ತಿಯವರಿಗೆ ಛಾಯಾಗ್ರಹಣಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಮತ್ತೆ ನಮಸ್ತೆ, ಶಿವಮೊಗ್ಗದಿಂದ ಸಂದೇಶನ ಕಳಿಸಿದವರು ಅನಂತ್ ಅವರು, ವಂದನಾ ರಾಘವೇಂದ್ರ, ಅನಂತನಾಗ್ ಸರ್ಗೆ ಫೇವ್ರೆಟ್, ನನ್ನ ಎಲ್ಲ ಆಕ್ಟರ್ಗಳಲ್ಲಿ ಫೇವ್ರೆಟ್ ಅಂದರೆ ಅನಂತನಾಗ್ ಅವರು. ನಾನು ತುಂಬ ಹಿಂದೆನೇ ಅಂದ್ಕೊಂಡಿದ್ದೆ ಈ ಪ್ರಶಸ್ತಿ ಅವರಿಗೆ ಯಾವಾಗಲೂ ಸಿಗಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಅನಂತನಾಗ್ ಸಿನಿಮಾಗಳಲ್ಲಿ ಮೋಸ ಮಾಡುವಂತ ಚಿತ್ರಗಳನ್ನ ಕಂಡ ಮೇಲೆ ಹೀಗೂ ಮೋಸ ಮಾಡ್ತಾರ ಅಂತ ಹುಷಾರಾಗ್ತೀವಿ, ಆ ಸಿನಿಮಾಗಳ ಚಂದ ಅಂತ ಅನು ಅವರು ಸಂದೇಶನ ಕಳಿಸಿ ಹೇಳ್ತಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶನ ಕಳಿಸಿ, ಒಂದು ಟೈಮಲ್ಲಿ ಲಕ್ಷ್ಮಿ ಅವರ ಅಪ್ಪಟ ಅಭಿಮಾನಿಯಾಗಿದ್ರಂತೆ ಅನಂತನಾಗ್ ಅವರು. ಇಷ್ಟು ವರ್ಷ ಚಿತ್ರರಂಗದಲ್ಲಿ ಅಭಿನಯ ಮಾಡಿ ಈ ಪ್ರಶಸ್ತಿಗೆ ಆಯ್ಕೆಯಾಗಿರೋದು ನಮಗಂತೂ ಖುಷಿ ಆಗ್ತಾ ಇದೆ, ಅಭಿನಂದನೆಗಳು ಅಂತ ಹೇಳ್ತಾ ಇದ್ರೆ. ಬೆಂಕಿಯ ಬಲೆ, ಚಂದನದ ಗೊಂಬೆ ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯವಿಲ್ಲದಂತಹ ಚಿತ್ರಗಳು ಅಂತ ಶ್ವೇತಾ ಹೆಸರಾವ್ ಸುಳ್ಯದಿಂದ ಸಂದೇಶನ ಕಳಿಸಿದರೆ. ಅವರ ಎಲ್ಲ ಚಿತ್ರಗಳಲ್ಲಿ ನನ್ನ ಫೇವರೇಟ್ ಬೆಂಕಿಯ ಬಲೆ ಅಂತ ಸಂಜಯ್ ರಾಜಾಜಿನಗರದಿಂದ ಸಂದೇಶನ ಕಳಿಸಿದರೆ. ಧರ್ಮಣ್ಣ ದನಿ, ಡಾಕ್ಟರ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಆಯ್ಕೆಯಾದ ಅನಂತನಾಗ್ ಅವರ ಸಿನಿ ಪಯಣದ ಹೆಜ್ಜೆ ಗುರುತುಗಳ ಬಗ್ಗೆ ಒಳ್ಳೆ ಮಾಹಿತಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ವಸುಂಧರಾ ಪ್ರಭಾಕರ್ ಪಾಸ್ತೆ ವಿದ್ಯಾನಗರದಿಂದ, ಕಾರ್ಯಕ್ರಮ ಹಾಡುಗಳು ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಿದ್ರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಯುತ್ತೆ, ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

1977ರ ದೊರೈ ಭಗವಾನ್ ಅವರ ಬಯಲುದಾರಿ ಚಿತ್ರ ಸಿಕ್ಕಾಪಡೆ ಜನಪ್ರಿಯ ಆಯಿತು. ಹಂಸಗೀತೆ, ಕನ್ನೇಶ್ವರ ರಾಮ, ಬರ, ಅವಸ್ಥೆ, ಉದ್ಭವ, ಮಿಂಚಿನ ಊಟ, ಆಕ್ಸಿಡೆಂಟ್, ಬೆಳದಿಂಗಳ ಬಾಲೆ, ಮತದಾನ, ಮೌನಿ, ಅನುಪಮ, ರಾಮಪುರದ ರಾವಣ, ಸಿಂಹಾಸನ, ಅನ್ವೇಷಣೆ, ಮಾಲ್ಗುಡಿ ಡೇಸ್, ಧಾರಾವಾಹಿ ಸರಣಿ, ಹೀಗೆ ಅನೇಕ ವಸ್ತು ಮತ್ತು ನಿರೂಪಣೆಗಳಿಂದ ಸಿಕ್ಕಾಪಟ್ಟೆ ಗಮನ ಸೆಳೆದು ಈ ಎಲ್ಲ ಸಿನಿಮಾಗಳು. ಅನಂತ್ನಾಗ್ ಮತ್ತೆ ಲಕ್ಷ್ಮಿ ತಾರಾ ಜೋಡಿ ಹಲವಾರು ಯಶಸ್ವಿ ಚಿತ್ರಗಳನ್ನ ಕೊಡ್ತು. ಅವುಗಳಲ್ಲಿ ಬೆಂಕಿಯ ಬಲೆ, ಚಂದನದ ಗೊಂಬೆ, ಇಪ್ಪನಿ ಕರಗಿತು, ಮುದುಡಿದ ತಾವರ ಅರಳಿತು, ಮಕ್ಕಳಿರಲವ, ಮನೆ ತುಂಬ, ನೋಡಿ ಸ್ವಾಮಿ ನಾವಿರೋದು, ಹೀಗೆ, ನಾನಿನ್ನ ಬಿಡಲಾರೆ, ಧೈರ್ಯ ಲಕ್ಷ್ಮಿ, ಬಿಡುಗಡೆಯ ಬೇಡಿ, ಹೀಗೆ 25ಕ್ಕೂ ಹೆಚ್ಚು ಚಿತ್ರಗಳು ಇದೆ. ಅರುಣರಾಗ, ಅನುಪಮ, ಮುಳ್ಳಿನ ಗುಲಾಬಿ, ಹೊಸ ನೀರು, ಬಾಡದ ಹೂ, ಜನ್ಮ ಜನ್ಮದ ಅನುಬಂಧ ಮುಂತಾದವು ಅನಂತ್ನಾಗ್ ಅವರು ಬೇರೆ ನಟಿಯರೊಂದಿಗೆ ನಟಿಸಿದ ಪ್ರಮುಖ ಚಿತ್ರಗಳು ಅಂತಾನೆ ಹೇಳ್ಬಹುದು. ಇವತ್ತಿನ ಮೆಸೇಜಸ್ನ ಓದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಸಂದೇಶಗಳು ನಮಗೆ ಹರಿದು ಬರ್ತಾ ಇದೆ. ಬರ, ಹಂಸಗೀತೆ, ಗಣೇಶ ಸೀರೀಸು, ಲಕ್ಷ್ಮಿ ಅವ್ರ ಜೊತೆಯಲ್ಲಿ ಸಾಂಸಾರಿಕ ಚಿತ್ರಗಳು, ಇವೆಲ್ಲವೂ ನಮಗೆ ತುಂಬಾ ಇಷ್ಟ. ವಿಭಿನ್ನವಾದ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಅನಂತ್ ನಾಗರಕಟ್ಟೆಯವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಂದಿರೋದು ಕನ್ನಡಿಗರ ಹೆಮ್ಮೆಯ ಗೌರವ ಅಂತ ನಳಿನ ಅರ್ಶಿನಕುಂಟೆಯಿಂದ ಸಂದೇಶನ ಕಳಿಸಿದರೆ, 2024ನೇ ಸಾಲಿನ ಅತ್ಯುನ್ನತ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಅನಂತ್ ನಾಗರಕಟ್ಟೆ ಅವರಿಗೆ ಅಭಿನಂದನೆಗಳು. ನಾರದ ವಿಜಯ, ಚಂದನದ ಗೊಂಬೆ ನನ್ನಿಷ್ಟದ ಸಿನಿಮಾಗಳು, ಮನೆಯೇ ಮಂತ್ರಾಲಯ ಅನ್ನು ಕೂಡ ತುಂಬಾ ಇಷ್ಟ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿದ ಕಾಮನಬಿಲ್ಲು ಚಿತ್ರಗಳು ತುಂಬಾ ಉತ್ತಮ ಚಿತ್ರಗಳು ಅಂತ ಜಿ ಮಂಜುನಾಥಾಚಾರ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಎಲ್ಲಾ ಕಾರ್ಯಕ್ರಮ ಹಾಡುಗಳು ತುಂಬಾ ಇಷ್ಟ ಆಯ್ತು ಅಂತ ಸುಜಾತಾ ಅರ್ಗಣೇಶ್, ಲಿಖಿತಾ ಯತೀಶ್, ಪೂಜಾ ಲೀಲಾ ಅವರು ಸಂದೇಶನ ಕಳಿಸಿದರೆ ಧನ್ಯವಾದಗಳು. ಬ್ಯಾಂಕ್ ಕಲೋನಿ ನನ್ನ ಫೇವ್ರೇಟ್ ಆಕ್ಟರ್ಗೆ ಅಭಿನಂದನೆಗಳು. ಯಾರ್ರಿ ನಿಮ್ಮ ಹೆಸರನ್ನು ಹೇಳ್ರಿ? ಶಾಂತಲಾ ಅವರು ಸಂದೇಶನ ಕಳಿಸಿದ್ದಾರೆ. ಶಾಂತಾ, ಕ್ಷಮಿಸಿ. ಅಭಿನಯದಿ ಅನಂತ ಸರಳತೆಯ ಸಂಕೇತ, ಮಧ್ಯಮ ವರ್ಗದ ಮನಸ್ಸುಗಳ ಪ್ರತಿಬಿಂಬ. ನೀವು ಶಂಕರನ ಗಂಡನಾಗಿ, ಶಂಕರನಾಗ್ಯ ಅಣ್ಣನಾಗಿ, ಕನ್ನಡದ ಹೆಮ್ಮೆಯಾಗಿ, ಬಯಲು ಸೀಮೆಯ ಬಯಲಾಟದಿಂದ ಬೆಳ್ಳಿತೆರೆಗೆ ಬೆಳಗಿದೆ ನಿಮ್ಮ ಕಲೆ. ಕಬಾಡಿ ಇಂದ್ರ, ಕಬಾಡಿ ವೆಂಕಟೇಶ್ ಬಿನಿಪೇಟೆಯಿಂದ ಸಂದೇಶನ ಕಳಿಸಿದ್ದಾರೆ. ಧನ್ಯವಾದಗಳು. ಅನಂತ್ ನಾಗ್ ಅವರಿಗೆ ಶುಭಾಶಯಗಳು ಅಂತ ಸಂಜೀವ್ ರೆಡ್ಡಿ ಬಿಸಿ ಅವರು ಸಂದೇಶನ ಕಳಿಸಿದ್ದಾರೆ. ಅನಂತ್ ನಾಗ್ ಅವರಿಗೆ ಅಭಿನಂದನೆಗಳು ಅಂತ ವಿಜಯಪುರದಿಂದ ಜಗದೀಶ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಮುಂದಿನ ಹಾಡುಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ನಿಮ್ಮಿಷ್ಟದ ಹಾಡುಗಳು ಕೂಡ ಸಾಕಷ್ಟು ಪ್ರಸಾರ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಕಾರ್ಯಕ್ರಮನ ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ದೀರಾ. ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸಮಯ 10:51 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಅನಂತನಾಗ್ ಅವರು ಬೇರೆ ನಟರ ಜೊತೆಲ್ಲೂ ನಟಿಸಿರೋ ಚಿತ್ರಗಳು ಸಾಕಷ್ಟಿವೆ. ರಾಜ್ಕುಮಾರ್ ಅವರ ಜೊತೆಗಿನ ಕಾಮನಬಿಲ್ಲು, ವಿಷ್ಣುವರ್ಧನ್ ಅವರ ಜೊತೆಗಿನ ನಿಷ್ಕರ್ಷ, ಮತ್ತೆ ಹಾಡಿತು ಕೋಗಿಲೆ, ಜೀವನದಿ, ರವಿಚಂದ್ರನ್ ಅವರ ಜೊತೆಗಿನ ರಣಧೀರ, ಶಾಂತಿಕ್ರಾಂತಿ, ಮತ್ತೆ ಶ್ರೀನಾಥ್ ಅವರ ಜೊತೆಗಿನ ಬಾಳೊಂದು ಭಾವಗೀತೆ, ನೆನಪಿನ ದೋಣಿ, ಗಗನ ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಮತ್ತೆ ಮುಂಗಾರು ಮಳೆ, ಗಾಳಿಪಟ್ಟ, ಮತ್ತೆ ಆ ಚಿತ್ರಗಳ ಮುಂದುವರೆದ ಭಾಗದಲ್ಲಿ ಅವರು ಪೋಷಕ ಪಾತ್ರವನ್ನ ನಿರ್ವಹಿಸಿದ್ರು. ಭಾರತದ ಜನಪ್ರಿಯ ಧಾರಾವಾಹಿಗಳು, ಶಂಕರ್ ನಾಗ್ ನಿರ್ದೇಶನದ ಮಾಲ್ಗುಡಿ ಡೇಸ್ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಷ್ಟೇ ಅಲ್ಲದೆ ಕನ್ನಡದಲ್ಲಿಯೂ ಕಿರುತೆರೆಯ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ರು ಅನಂತನಾಗ್ ಅವರು. ಶ್ಯಾಮ್ ಬೆನಗಲ್ ನಿರ್ದೇಶನದ ಹಿಂದಿ ಭಾಷೆಯ ಅಂಕುರ್ ಅನಂತ್ ಅವರ ಮೊದಲನೇ ಚಿತ್ರ. ಮುಂದೆ ಕಲಿಯುಗ್, ಗೆಹರಾಯಿ, ಭೂಮಿಕಾ, ಮಂಗಳಸೂತ್ರ, ಮತ್ತೆ ಕೊಂಡೂರ ಮತ್ತು ರಾತ್ ಸೇರಿದಂತೆ ಹಲವಾರು ಹಿಂದಿ ಚಿತ್ರಗಳಲ್ಲಿ ಅನಂತನಾಗ್ ಅವರು ನಟಿಸಿದ್ರು. ಮರಾಠಿಯ ಅಮೋಲ್ ಪಾಲೇಕರ್ ನಿರ್ದೇಶನದ ಅನಾಹುತ್ ಮಲಯಾಳಂನ ಸ್ವಾತಿ ತಿರುನಾಳ್, ತೆಲುಗಿನ ಅನುಗ್ರಹಂ, ಇಂಗ್ಲಿಷ್ನ ಸ್ಟೆಂಬಲ್ ಅನ್ನೋ ಚಿತ್ರಗಳಲ್ಲಿ 7 ಭಾಷೆಗಳಲ್ಲಿ ನಟಿಸಿದ ಖ್ಯಾತಿ ಅನಂತನಾಗ್ ಅವರಿಗೆ ಸಲ್ಲತ್ತೆ. ಸಾಕಷ್ಟು ಸಂದೇಶಗಳು ಬಂದಿದೆ. ಅನಂತನಾಗ್ ಅವರು ಕಲಾಪ್ರೇಮಿ, ದೇಶಪ್ರೇಮಿ, ಕಂಚಿನ ಕಂಠ ಅವರದು ಅವರ ಸಾಧನೆಗೆ ತಂದ ಗೌರವ ನಮಗೂ ತಂದ ಗೌರವದಂತೆ ಖುಷಿ ಕೊಟ್ಟಿದೆ ಅಂತ ಸಂತೋಷ್ ಚಿತ್ರಗಾರ ಅವರು ಸಂದೇಶನ ಕಳಿಸಿದ್ದಾರೆ. ಮತ್ತೆ ಅನಂತನಾಗ್ ಅವರು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರ ನನಗೆ ತುಂಬಾ ಇಷ್ಟ ಅಂತ ತ್ಯಾಗರಾಜ್ ಆಸ್ಟ್ರೇಲಿಯಾದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಸಿನಿಚಟ್ಟೆ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹೇಳ್ತಿದ್ದಾರೆ.

ನಮಸ್ಕಾರ ಮಾಧವ್ ಚೈತ್ರ. ಕನ್ನಡ ಚಿತ್ರರಂಗದ ಮೆಚ್ಚಿನ ನಟರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾದ ಅನಂತ್ ನಾಗ್ ಅವರಿಗೆ ಅಭಿನಂದನೆಗಳು. ಅವರ ನೈಜ ಅಭಿನಯದ ಎಲ್ಲ ಚಿತ್ರಗಳು ಇಷ್ಟ ಅಂತ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಮೆಚ್ಚಿನ ನಟ ಅನಂತ್ ನಾಗ್ ಅವರಿಗೆ ನಾವೆಲ್ಲರೂ ಅಭಿನಂದನೆಗಳನ್ನ ಕೋರ್ತೀವಿ ಅಂತ ಚಿದಾನಂದ್ ಅವರು ಟಿ ವಿ ಸರ್ಕಲ್ ಇಂದ ಸಂದೇಶ ಕಳಿಸಿದ್ದಾರೆ. ರಾಘವೇಂದ್ರ ಕುಂದಾಪುರದಿಂದ ಮತ್ತೆ ಅವರ ಜೊತೆಗೆ ದೇವರಾಜ್ ರಾಂಪುರ ಭೂಪುರ ಲಿಂಗಸ್ಗೂರಿಂದ ಸಂದೇಶ ಕಳಿಸಿದ್ದಾರೆ. ತುಂಬಾ ಸಂತೋಷ ಆಗಿದೆ ಅವರ ಪ್ರಶಸ್ತಿಯ ವಿಷಯ ಕೇಳಿ ಅಂತ ಪ್ರಕಾಶ್ ಶ್ಯಾಮ್ಲಾ ಅವರು ಸಂದೇಶ ಕಳಿಸಿದ್ದಾರೆ. ಶ್ರೇಷ್ಠ ನಟರಿಗೆ ಸಂದ ಗೌರವಕ್ಕೆ ಧನ್ಯವಾದಗಳು, ಅಭಿನಂದನೆಗಳು ಅಂತ ರಮೇಶ್ ಗಾಯತ್ರಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಸಂದೇಶಗಳಿರೋದ್ರಿಂದ ನಿಮ್ಮ ಹೆಸರನ್ನು ಮಾತ್ರ ನಾನು ಓದ್ತಾ ಇದ್ದೀನಿ. ಬಸವರಾಜ್ ಕೊಲ್ಕಿ ಮತ್ತೆ ಗಾನಸುಭ ಪಟ್ಟಸೋಮನಹಳ್ಳಿ ಸಾಕಷ್ಟು ಸಂದೇಶಗಳನ್ನ ಕಳಿಸಿದ್ದಾರೆ. ಬೆಳದಿಂಗಳ ಬಾಲೆ ಮಹೋನ್ನತ ಅಭಿನಯಕ್ಕೆ ಮಾರು ಹೋಗಿದ್ದೆ, ಅದ್ಭುತ ನಟನೆ ಅಂತ ಹೇಳ್ತಿದ್ದಾರೆ. ಅನಂತ್ ನಾಗ್ ಅವರ ಬಗ್ಗೆ ಒಳ್ಳೊಳ್ಳೆ ಮಾಹಿತಿ ಕೊಟ್ಟಿದ್ದೀರಿ, ಧನ್ಯವಾದಗಳು ಅಂತ ಸುಧಾ ಬೂದಿಹಾಳ್ ಅವರು ಸಂದೇಶ ಕಳಿಸಿದ್ದಾರೆ. ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ದೊಡ್ಡ ಸಂದೇಶನ ಕಳಿಸಿದ್ದಾರೆ ಗಿರೀಶ್ ಬೆಂಗಳೂರಿಂದ. ಕ್ಷಮಿಸಿ, ಓದೋಕೆ ಸಮಯ ಆಗ್ತಾ ಇಲ್ಲ. ಖಂಡಿತ ಇವತ್ತು ಅನಂತ್ ನಾಗ್ ಸ್ಪೆಷಲ್ ಅದ್ಭುತವಾಗಿತ್ತು, ನಮಗಂತೂ ಖುಷಿ ಕೊಡ್ತು ಅಂತ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ದಾದಾ ಸಾಹೇಬ್ ಪ್ರಶಸ್ತಿ ಪಾಲ್ಕೆ ಪ್ರಶಸ್ತಿ ವಿಜೇತ ನಟ ಅನಂತ್ ನಾಗ್ ಅವರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟ ಪದ್ಮಭೂಷಣ ಡಾಕ್ಟರ್ ಅನಂತ್ ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಂದಾಯವಾಗಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಸಂದ ಗೌರವ ಅಂತ ಗಿರೀಶ್ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಸಮಯ 10:54. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಾನು ಮಾಧು ಚೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನ ಬಿಲ್ಲು, ಇದು ಸಿನಿ ಚಿಟ್ಟೆ ಕಾರ್ಯಕ್ರಮ ಆಗಿತ್ತು.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯಾಜಿಕಲಿ ಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಿ. 11:01:30 ಈ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಆಪ್ಕಿ ಪಸಂದ್ ಕಾರ್ಯಕ್ರಮ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ನ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳ ಜೊತೆ ಜೊತೆಗೆ ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳು ನಿಮಗಾಗಿ ಪ್ರಸಾರವಾಗುತ್ತೆ. ಏನು ಮಾಡಬೇಕು? ಸಿಂಪಲ್ ಆಗಿ ಒಂದು ಸಂದೇಶ ಟೈಪ್ ಮಾಡಿ ರವಾನಿಸಿ. ನೀವು ಈ ಹೊತ್ತಲ್ಲಿ ಯಾವ ಹಾಡನ್ನು ಕೇಳಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ಆ ಹಾಡಿನ ಮೊದಲ ಸಾಲು ಜೊತೆಗೆ ಯಾವ ಚಿತ್ರದ್ದು, ನಿಮ್ಮ ಮುದ್ದಾದ ಹೆಸರು, ಇಷ್ಟನ್ನು ಕೂಡ ಟೈಪ್ ಮಾಡಿ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್. 9408091013 ನಮ್ಮ ವಾಟ್ಸಪ್ ನಂಬರು. ಬಾಲಿವುಡ್ನ ಹಳೆಯ ಹಾಡುಗಳನ್ನು ಈ ಹೊತ್ತಲ್ಲಿ ಖಂಡಿತ ನೀವು ರಿಕ್ವೆಸ್ಟ್ ಮಾಡ್ಬೋದು. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ.

ಇಂದು ಬಾಲಿವುಡ್ನ ಖ್ಯಾತ ಕಲಾವಿದರೊಬ್ಬರನ್ನ ನಾವು ಸ್ಮರಣೆ ಮಾಡಲೇಬೇಕಾದಂಥ ದಿನ ಕೂಡ ಹೌದು. ಒಂದು ಹಾಡು ಹಿಟ್ಟಾಗಿ ತಲೆಮಾರುಗಳವರೆಗೆ ನೆನಪಿನಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ನಿಜವಾದ ಮಾಸ್ಟರ್ ಮೈಂಡ್ ಬೇಕಾಗ್ತಾರೆ. ಪರದೆಯ ಹಿಂದೆ ಕೆಲಸ ಮಾಡುವಂಥ ಕಲಾವಿದರು ಹೆಚ್ಚಿನ ಮೆಚ್ಚುಗೆಗೆ ಅರ್ಹರು. ಯಾಕಂದರೆ ಅವರು ಪ್ರೀತಿ ಮತ್ತು ಮೆಚ್ಚುಗೆಗೆ ಅರ್ಹವಾಗೋದಕ್ಕೆ ಅವರು ತೆರೆ ಮೇಲೆ ಕಾಣಿಸ್ಕೊಳ್ಳೋದೇ ಮುಖ್ಯ ಕಾರಣ ಆಗಿರುತ್ತೆ. ರಾಜ್ ಕಪೂರ್ ಅವರ ಖ್ಯಾತಿ ಮತ್ತು ಯಶಸ್ಸಿನ ದೊಡ್ಡ ಭಾಗ ಅವರನ್ನು ಸುತ್ತುವರೆದಿದ್ದಂತಹ ಸೃಜನಶೀಲ ವ್ಯಕ್ತಿಯೊಬ್ಬರಿಗೆ ಸಲ್ಲಲೇಬೇಕು. ಯಾರು ಅವರು ಅಂತ ಹೇಳಿದ್ರೆ ಹಜರತ್ ಜೈಪುರಿ ಅವರ. ಇಂದು ಅವರ ಪುಣ್ಯ ಸ್ಮರಣೆಯ ದಿನ. ಆ ಒಂದು ನೆನಪಿಗಾಗಿ ಅವರ ಒಂದು ಗೀತೆ ನಮಗಾಗಿ ಬೇಕು, ಅವರ ರಚನೆಯ ಗೀತೆ ನಮಗಾಗಿ ಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ನಿಮ್ಮ ಹಾಡು ಪ್ರಸಾರ ಆಗತ್ತೆ. ಎಸ್, ಸಂದೇಶವನ್ನು ಕಳಿಸ್ಬೋದು ನೀವು ಕೂಡ. ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳೋದಕ್ಕೆ ಈ ಹೊತ್ತಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013

ಏಪ್ರಿಲ್ 15, 1922 ಪಿಂಕ್ ಸಿಟಿಯಲ್ಲಿ ಇಕ್ಬಾಲ್ ಹುಸೇನ್ ಆಗಿ ಜನಿಸಿದಂಥ ಜೈಪುರಿಯವರು ತಮ್ಮ ಅಜ್ಜನ ಜೊತೆ ಬೆಳೀತಾರೆ. ಜೈಪುರದಲ್ಲಿ ಬೆಳೆದಂಥ ಅವರು ಕವಿಯಾಗಿದ್ದ ತಮ್ಮ ಅಜ್ಜನಿಂದ ಉರ್ದು ಹಾಗೆ ಹಿಂದಿಯ ಜ್ಞಾನವನ್ನು ಪಡ್ಕೊಳ್ತಾರೆ. ಪ್ರೀತಿ ಒಂದು ಹುಚ್ಚುತನದ ವಿಷಯ. ರಾಧಾ ಎಂಬ ಹುಡುಗಿಯ ಪ್ರೀತಿಯೇ ಯುವ ಇಕ್ಬಾಲ್ ಅವರನ್ನು ಕಾವ್ಯದತ್ತ ಕೊಂಡೊಯ್ಯುತ್ತೆ. ರಾಜ್ ಕಪೂರ್ ಅವರ ಸಂಗಮ್ ಚಿತ್ರದ ಹಾಡು ಏ ಮೇರಾ ಪ್ರೇಮ ಪತ್ರ ಅವರು ಅವಳಿಗಾಗಿ, ರಾಧಾಳಿಗಾಗಿ ಬರೆದಂತಹ ಪತ್ರವಾಗಿದ್ದು ನಂತರ ಅದನ್ನು ಹಾಡಾಗಿ ಪರಿವರ್ತಿಸಲಾಯಿತು ಅನ್ನುವಂಥ ಒಂದು ಟ್ರಿವ್ಯಾ ಕೂಡ ಇರುವಂಥದ್ದು. ಬಹಳಷ್ಟು ಜನ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಎಸ್, ಇವತ್ತು ಇಬ್ಬರ ಪುಣ್ಯಸ್ಮರಣೆ ಇದೆ, ಹಾಗಾಗಿ ಇಬ್ಬರನ್ನೂ ಕೂಡ ನಾವು ಸ್ಮರಿಸಲೇಬೇಕು. ಡಬಲ್ ಡೆತ್ ಆನಿವರ್ಸರೀಸ್ ಅಂತ ಹೇಳಿ ಗ್ರೇಟ್ ಪ್ರೊಡ್ಯೂಸರ್ ಡಿರೆಕ್ಟರ್ ಹೆಚ್ ಎಸ್ ರಾವೆಲ್ ಅವರು, ಹಾಗೆ ಲಿರಿಸಿಸ್ಟ್ ಹಜರತ್ ಜೈಪುರಿ ಅವರ ಪುಣ್ಯಸ್ಮರಣೆಯ ದಿನ ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಹಾಗೆ ಸಂದೇಶವನ್ನು ಕಳಿಸಿ ಗೀತೆಗಾಗಿ ರಿಕ್ವೆಸ್ಟ್ ಮಾಡಿದರು ದಿವಾಕರ್ ಶೆಣೈ ಮೂಡುಬಿದ್ರೆಯಿಂದ, ಶಕುಂತಲಾ ಶಂಕರ್ ಮಂಡ್ಯದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಜೊತೆಗೆ ಈ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಕಬಾಡಿ ಇಂದಿರ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಕರ್ಮಡಿಯವರು, ಸುಧಾ ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಸಿಂಧನೂರ್ ಸುರೇಶ್ ಬಳೂಟಗಿಯಿಂದ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮೆಲ್ಲರ ರಿಕ್ವೆಸ್ಟ್ ನಿಮಗಾಗಿ ಪ್ರಸಾರವಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು ಎಫ್ ಎಂ ರೈನ್ಬೋ.

ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ, ನಮಗೂ ಒಂದು ಹಾಡು ಈ ಹೊತ್ತಲ್ಲಿ ಪ್ರಸಾರ ಆದರೆ ಬಹಳ ಖುಷಿಯಾಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಬಹಳಷ್ಟು ಜನ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದೆ.

ಆದ್ರೆ ಒಂದು ನಿಮ್ಮ ಸಂದೇಶದಲ್ಲಿ ಏನಂದ್ರೆ, ಇದು ಹಳೆಯ ಹಿಂದಿ ಹಾಡುಗಳ ಕಾರ್ಯಕ್ರಮ, ದಯಮಾಡಿ ಆದಷ್ಟು 70-60 ದಶಕದ ಹಾಡುಗಳನ್ನ ನೀವು ಕೇಳಿದ್ರೆ ಅದು ಈ ಕಾರ್ಯಕ್ರಮಕ್ಕೆ ಸೂಕ್ತ ಅಂತ ಅನ್ಸುತ್ತೆ. ಹಾಗಾಗಿ ನಿಮ್ಮ ರಿಕ್ವೆಸ್ಟ್ ಹಳೆಯ ಹಿಂದಿ ಹಾಡುಗಳೇ ಆಗಿರಲಿ ಅನ್ನೋದು ನನ್ನ ರಿಕ್ವೆಸ್ಟ್. ಓಕೆನಾ? ಸಂದೇಶವನ್ನ ಕಳಿಸಿ ಎಸ್, ನಾವು ಕಳಿಸಿದ್ದೀವಿ ಅಂತ ಹೇಳಿ ಮಂಜುಳಾ ಗಿರೀಶ್ ದಾವಣಗೆರೆಯಿಂದ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ರೆ, ಶಾಂತಾ ಬ್ಯಾಂಕೊಲೋನಿಯಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಎಸ್, ನಮಗೂ ಒಂದು ಹಾಡು ಬರಲಿ ಅಂತ ಹೇಳಿ ಪರ್ವಿಸ್ ಜೆಸಿ ರೋಡ್ ನಿಂದ ಕೇಳ್ತಾ ಇದ್ದಾರೆ. ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಗೀತೆ ಕಾವೇರಪ್ಪ ವಿರಾಜಪೇಟೆಯಿಂದ ಗೀತಾ ಕಾವೇರಪ್ಪನವರು ಸಂದೇಶವನ್ನ ಕಳಿಸಿದ್ದಾರೆ. ಎಸ್, ನಮಗೂ ಒಂದು ಗೀತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ಯಾರು ಅಂತ ಹೇಳಿದ್ರೆ, ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಬಸವರಾಜ್ ಕೆ ಅವರು ಗೋಕಾಕ್ನಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರೆ, ಆಪ್ಕಿ ಪಸಂದ್ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಸುಮಾ ಸುಂಕದ ಕಟ್ಟೆಯಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿದಿ ತುಮಕೂರಿನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ನಮ್ಮ ಹಾಡು ಕೂಡ ಬರುತ್ತಲ್ವಾ ಅಂತ ಹನುಮಂತೇಗೌಡರು ಹಾಡ್ಲಿಯಿಂದ ಕೇಳ್ತಾ ಇದ್ದಾರೆ. ಹಾಗೆ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಸೂಪರ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 3837 ಅಲ್ತಾಫ್ ಹುಜರೆ ಮತ್ತು ಕುಟುಂಬದವರು ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜಯಪಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ನಿಮ್ಮ ರಿಕ್ವೆಸ್ಟ್ ಕೂಡ ನಮ್ಮನ್ನ ತಲುಪಿದೆ.

ಹಜರತ್ ಜೈಪುರಿಯವರ ಪುಣ್ಯ ಸ್ಮರಣೆಯ ದಿನ ಎಂದು ಅವರ ಕುರಿತು ಮಾತಾಡ್ತಾ ಇದ್ವಿ. ರಾಜ್ ಕಪೂರ್ ಅವರ ಕೆಲವು ಅತ್ಯುತ್ತಮ ಹಾಡುಗಳನ್ನು ಬರೆದಂಥ ಹಜರತ್ ಜೈಪುರಿ ಅವರು ಮಾಜಿ ಬಸ್ ಕಂಡಕ್ಟರ್ ಕೂಡ ಆಗಿದ್ದರು ಅಂತ ಹೇಳ್ಬೋದು. ಮುಂಬೈಗೆ ಅವರು ಬಂದಂಥ ಆರಂಭದ ದಿನಗಳಲ್ಲಿ ಬಸ್ ಕಂಡಕ್ಟರ್ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಸಂಜೆಯ ಹೊತ್ತಿನಲ್ಲಿ ಪ್ರದರ್ಶಕನ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಪ್ರಾರಂಭದಲ್ಲಿ ಅವರು ಕೂಡ ಮುಂಬೈಗೆ ಬಂದಿದ್ದ ಉದ್ದೇಶ, ಎಲ್ಲರಂತೆ ನಾನು ಕೂಡ ಹೆಸರು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ. ಸಹಗೀತ ರಚನೆಕಾರರಾದಂಥ ಶೈಲೇಂದ್ರ ಅವರೊಂದಿಗೆ ಜೈಪುರಿ ಅವರು 2 ದಶಕಗಳಿಗೂ ಹೆಚ್ಚು ಕಾಲ ರಾಜ್ ಕಪೂರ್ ಅವರ ಕನಸಿನ ತಂಡದ ಭಾಗವಾಗಿ ಕೆಲಸವನ್ನ ಮಾಡ್ತಾರೆ. ಸಂದೇಶವನ್ನ ಕಳಿಸಿ, ನಮ್ಮ ಗೀತೆಯನ್ನ ಕೂಡ ಪ್ರಸಾರಿಸಿ ಅಂತ ಹೇಳಿ ಕೇಳ್ತಾ ಇರೋದು. ವಾಸುಕಿ ದೈಜೋಡೆ ಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 1900 ನಿಮ್ಮ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಕಾಂತಿ ಭಾರತೀನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಜುನಾಥ್ ಬಳ್ಳಾರಿಯಿಂದ ನಮಗೂ ಒಂದು ಗೀತೆ ಪ್ರಸಾರ ಆಗಲಿ ಅಂತ ಕೇಳ್ತಾ ಇದ್ರೆ, ಶ್ವೇತಾ ಎಸ್ರಾವ್ ಅವರು ಸುಳಿಯಿಂದ ಕಾರ್ಯಕ್ರಮ ಕೇಳ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಸದಾಶಿವ ಹುಲಗೂರ ವನಶಂಕರಿ ಸೆಕೆಂಡ್ ಸ್ಟೇಜ್ ನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ತುಂಬಾ ದಿನದ ನಂತರ ಕಾರ್ಯಕ್ರಮದ ಭಾಗವಾಗಿದ್ದೀನಿ ಇವತ್ತು ನಾನು ಅಂತ ಹೇಳ್ತಾ ಇದ್ದಾರೆ. ಪ್ರತಿದಿನ ಕಾರ್ಯಕ್ರಮ ಕೇಳಿ ಮಿಸ್ ಮಾಡಬೇಡಿ. ಹಾಗೆ ಸಂದೇಶವನ್ನು ಕಳಿಸಿ ನಮಗೂ ಕೂಡ ಒಂದು ಹಾಡು ಪ್ರಸಾರಿಸಿ ಅಂತ ಹೇಳಿ ಗೀತೆಗೆ ರಿಕ್ವೆಸ್ಟ್ ಮಾಡಿರೋದು ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆ ನಿಮಗಾಗಿ.

ನೀವೇ ರಿಕ್ವೆಸ್ಟ್ ಮಾಡಿದಂತಹ ಹಾಡುಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ಕೇಳ್ತಾ ಇದ್ರ, ಸಂದೇಶವನ್ನ ಕಳಿಸಿ, ನಮ್ಮ ಗೀತೆ ಕೂಡ ಪ್ರಸಾರಿಸಿ ಅಂತ ಹೇಳಿ ಶಿವಗೋ, ಪ್ರೇಮ್ ಗೋಪ್ ಮತ್ತು ಕುಟುಂಬದವರು ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ, ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಹಿತೇಂದರ್ ದಾಸ್ ಅವರು ಸಂದೇಶವನ್ನ ಕಳಿಸಿದ್ದಾರೆ ಅಸ್ಸಾಂನಿಂದ. ನಮಗಾಗಿ ಒಂದು ಗೀತೆ ಬರಲಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಎಸ್, ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿರೋದು ಶ್ರೀನಿವಾಸ ರಾಜ ಚಿಕ್ಕಬಳ್ಳಾಪುರದಿಂದ. ನಮಗೂ ಒಂದು ಹಾಡು ಪ್ರಸಾರವಾದ್ರೆ ಸರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತರಾಮ ಜೋಗೂಪಾಳ್ಯ ಹಲಸೂರಿನಿಂದ, ಎಲ್ಲ ಎವರ್ಗ್ರೀನ್ ಹಾಡುಗಳನ್ನ ನಾವಂತೂ ಎಂಜಾಯ್ ಮಾಡ್ತಾ ಇದ್ದೀವಿ ಸೂಪರ್.

ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಸುನೀತಾ ರವಿ ಧಾರವಾಡದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಶ್ರೀನಿವಾಸ್ ಪದ್ಮನಾಭನಗರದಿಂದ, ಹಾಗೆ ಇವತ್ತಿನ ಆಪ್ಕಿ ಪಸಂದ್ ಹಾಡುಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ, ಇಷ್ಟವಾಗ್ತಾ ಇದೆ ಅಂತ ವಿಲಿಯಂ ಪರ್ಲಾಡ್ ಕಪುತೂರ್ನಿಂದ ಹೇಳ್ತಾ ಇದ್ದಾರೆ. ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳಲ್ವೇ, ಸಂದೇಶವನ್ನ ಕಳಿಸಿ ನಮಗೂ ಒಂದು ಹಾಡು ಬರಲಿ ಅಂತ ಹೇಳಿ. ತಮ್ಮಾರೆಡ್ಡಿ ಹೊಸಕೋಟೆಯಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರೆ, ಚಂದ್ರಮುಖಿ ಐ ಟಿ ಐ ಲೇಔಟ್ ಮಲ್ಲತ್ತಹಳ್ಳಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಜಗದೀಶ ವಿಜಯಪುರದಿಂದ ಸಂದೇಶವನ್ನ ಕಳಿಸಿದರೆ, ಚಂದ್ರಶೇಖರ್ ಗೌಡ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಹಾಗೆ ಓಲ್ಡ್ ಇಸ್ ಗೋಲ್ಡ್ ಯಾವತ್ತಿಗೂ ಹಳೆಯ ಹಾಡು ಹೀಗೆ ಸೂಪರ್ ಆಗಿರುತ್ತೆ ಅಂತ ಸುಧಾ ಬೂದಿಹಾಳ್ನಿಂದ ಹೇಳ್ತಾ ಇದ್ದಾರೆ, ಹಾಗೆ ಸಾತ್ವಿಕ್ ಜಿ ಕುಲಕರ್ಣಿ ಬೆಂಗಳೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿ ಸಂದೇಶವನ್ನ ಕಳಿಸಿದ್ದಾರೆ.

ನೀವು ರಿಕ್ವೆಸ್ಟ್ ಮಾಡಿದಂತ ಹಾಡುಗಳು ಪ್ರಸಾರವಾದವು ಈ ಒಂದು ಗಂಟೆಯ ಕಾಲಾವಧಿಯಲ್ಲಿ. ಯಾರೆಲ್ಲರ ಗೀತೆ ಪ್ರಸಾರ ಆಗಿಲ್ಲ ಖಂಡಿತ ಬೇಸರ ಮಾಡ್ಕೋಬೇಡಿ. ಪ್ರತಿ ದಿನ ಬೆಳಗ್ಗೆ 11 ರಿಂದ 12 ಗಂಟೆ ತನಕ ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮಗಾಗಿಯೇ ಪ್ರಸಾರವಾಗತ್ತೆ, ನಿಮ್ಮ ಹಾಡು ಖಂಡಿತ ಪ್ರಸಾರ ಆಗತ್ತೆ. ಹಾಡುಗಳ ಪ್ರಸಾರಕ್ಕೆ ಧನ್ಯವಾದಗಳು ಅನ್ನುವಂತ ಹೇಳೋ ಮೆಸೇಜ್ಗಳು ಕೂಡ ಬಂದಿದೆ. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಖುಷಿ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ಖಂಡಿತ ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಲಭಿಸಿದ್ದು 1948 ಸೆಪ್ಟೆಂಬರ್ 17 ವಿಮೋಚನಾ ದಿನವಾಗಿ ಆಚರಿಸಲಾಗುತ್ತಿತ್ತು. ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಉತ್ಸವ ಎಂದು ಆಚರಿಸಲಾಗುತ್ತಿದೆ. ನಿನ್ನೆ ರಾತ್ರಿ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ಸವಕ್ಕೆ ಚಾಲನೆ ನೀಡಿದರು. ಇಂದು ಬೆಳಗ್ಗೆ ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ವಿಮೋಚನೆಯ ರೂವಾರಿ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ಅರ್ಪಿಸಿದರು. ಪೊಲೀಸ್ ಕವಾಯತು ಮೈದಾನದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದ ಮುಖ್ಯಮಂತ್ರಿ 1200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಧರ್ಮ ಸಿಂಗ್ ಮಾಹಿತಿ ನೀಡಿ, ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 5000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದರು. ಹೈದರಾಬಾದ್ ಕರ್ನಾಟಕ ವಿಮೋಚನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯ ಡಾ ಎಸ್ಎಸ್ ಅಂಗಡಿ.
1: ಹೈದರಾಬಾದ್ ಸಂಸ್ಥಾನವು ಇಂದಿನ ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ರಾಯಚೂರು, ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳು ಹಾಗೂ ಮರಾಠವಾಡ ಪ್ರದೇಶವನ್ನು ಒಳಗೊಂಡಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ನಿಜಾಮ್ ಮೀರ್ ಉಸ್ಮಾನ್ ಅಲಿ ಖಾನ್ ಭಾರತ ಒಕ್ಕೂಟದಲ್ಲಿ ವಿಲೀನಗೊಳ್ಳಲು ನಿರಾಕರಿಸಿದರು. ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸಿ ಪಾಕಿಸ್ತಾನಕ್ಕೆ ರಹಸ್ಯವಾಗಿ ಹಣಕಾಸು ನೆರವು ನೀಡಿದ್ದಲ್ಲದೆ ಶಸ್ತಾಸ್ತ್ರ ಸಂಗ್ರಹಿಸಿದನು. ಕಾಸಿಂ ರಜ್ಜಿ ನೇತೃತ್ವದಲ್ಲಿ ರಜಾಕಾರರು ಎಂಬ ಖಾಸಗಿ ಸಶಸ್ತ್ರ ಸಂಘಟನೆ ರೂಪುಗೊಂಡು ಜನರ ಮೇಲೆ ದೌರ್ಜನ್ಯ ನಡೆಸಿತು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಸಮೀಪದ ಗೋರಟಾ ಗ್ರಾಮದಲ್ಲಿ ನಡೆದ ನರಮೈದವು ಈ ದೌರ್ಜನ್ಯದ ಕರಾಳ ಘಟನೆಗಳಲ್ಲಿ ಒಂದಾಗಿದೆ. ಅಂದಿನ ಉಪ ಪ್ರಧಾನಿ ಹಾಗೂ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮಾರ್ಗದರ್ಶನದಲ್ಲಿ ಮೇಜರ್ ಜನರಲ್ ಜೆಎನ್ ಚೌಧರಿ ಅವರ ನೇತೃತ್ವದಲ್ಲಿ ಭಾರತೀಯ ಸೇನೆ 1948 ಸೆಪ್ಟೆಂಬರ್ 13 ಆಪರೇಷನ್ ಪೋಲೋ ಆರಂಭಿಸಿತು. 5 ದಿನಗಳ ಕಾರ್ಯಾಚರಣೆಯ ನಂತರ ಸೆಪ್ಟೆಂಬರ್ 17 ನಿಜಾಮ್ ಶರಣಾದರು. ಇದರೊಂದಿಗೆ ಹೈದರಾಬಾದ್ ಸಂಸ್ಥಾನವು ಭಾರತೀಯ ಒಕ್ಕೂಟದಲ್ಲಿ ವಿಲೀನವಾಯಿತು.
0: ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 76ನೇ ಜನ್ಮದಿನ. ಗುಜರಾತಿನ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ಆಡಳಿತದ 25 ವರ್ಷಗಳನ್ನು ಪೂರ್ಣಗೊಳಿಸಿದ ಅವರು 32 ಕೋಟಿಗೂ ಅಧಿಕ ಡಿಜಿಟಲ್ ವೇದಿಕೆ ಫಾಲೋವರ್ಸ್ ಹೊಂದಿರುವುದು ವಿಶೇಷ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಸೇರಿದಂತೆ ಅನೇಕ ಗಣ್ಯರು ಪ್ರಧಾನಮಂತ್ರಿಯವರಿಗೆ ಶುಭಾಶಯ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಹಿನ್ನೆಲೆ ರಾಜ್ಯ ಬಿಜೆಪಿ ಇಂದಿನಿಂದ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿಸಿದೆ. ಇಂದು ಸಂಜೆ 7 ಗಂಟೆಗೆ ರಾಜ್ಯ ಮತ್ತು ಇಡೀ ದೇಶದ ಐತಿಹಾಸಿಕ ಸ್ಥಳಗಳು, ಮನೆ ಮನೆಗಳಲ್ಲಿ ದೀಪ ಬೆಳಗಿಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಸೇವಾ ದಿವಸ್ ಹಾಗೂ ಸೇವಾ ಸಂಕಲ್ಪ ಅಭಿಯಾನದ ಅಂಗವಾಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಸಿಬ್ಬಂದಿ ಹಾಗೂ ನೈರುತ್ಯ ರೈಲ್ವೆ ಸಿಬ್ಬಂದಿಯೊಂದಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಸಂಜೆ 6 ಗಂಟೆಗೆ ಆಶೀರ್ವಾದ ದೀಪವನ್ನು ಬೆಳಗಿಸಲಿದ್ದಾರೆ. ಉತ್ತಮವಾಗಿ ಕಾರ್ಯನಿರ್ವಹಿಸಿದ 25 ಜನ ನೈರುತ್ಯ ರೈಲ್ವೆ ಸಿಬ್ಬಂದಿಯನ್ನು

ಅವರು ಸನ್ಮಾನಿಸಲಿದ್ದಾರೆ. ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಗೆ 15 ಜಿಲ್ಲೆಗಳ ಸ್ತಬ್ಧ ಚಿತ್ರಗಳನ್ನು ಆಯ್ಕೆ ಮಾಡಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ತಿಳಿಸಿದ್ದಾರೆ. ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಅಕ್ಟೋಬರ್ 17ರಂದು ಸಂಜೆ 7:50ಕ್ಕೆ ಸಲ್ಲುವ ಮೇಷಲಗ್ನದಲ್ಲಿ ಜರುಗಲಿದೆ. ಕೊಡಗಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಾಲಯಗಳಲ್ಲಿ ನಡೆಯಲಿರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ತಿಂಗಳ 27ರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಬೆಳಗಾವಿ ನಗರದ ಚವ್ಹಾಟ್ ಗಲ್ಲಿಯಲ್ಲಿ ಸೋಮವಾರ ತಡರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಗಜಾನನ್ ಧಮೋನೆ ಹಾಗೂ ಪುತ್ರ ರೋಷನ್ ಚಿಕಿತ್ಸೆ ಫಲಿಸದೆ ನಿನ್ನೆ ಅಸುನೀಗಿದ್ದಾರೆ. ಒಂದೇ ಕುಟುಂಬದ ಒಟ್ಟು 6 ಜನ ದುರಂತದಲ್ಲಿ ಬಲಿಯಾದಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿ ಮೊಹಮ್ಮದ್ ಸಾಲಿಂ ಪುದುಚೇರಿಯ ಇಂದಿರಾಗಾಂಧಿ ಕ್ರೀಡಾ ಸಂಕೀರ್ಣದಲ್ಲಿ ನಡೆಯುತ್ತಿರುವ ದಕ್ಷಿಣ ವಲಯ ಅಥ್ಲೆಟಿಕ್ಸ್ನ ಹ್ಯಾಮರ್ ಥ್ರೋನಲ್ಲಿ ಕೂಟ ದಾಖಲೆ ಮಾಡಿದ್ದಾರೆ. ಪುದುಚೇರಿ ಅಥ್ಲೆಟಿಕ್ಸ್ ಸಂಸ್ಥೆ ಆಯೋಜಿಸಿರುವ 20 ವರ್ಷದೊಳಗಿನವರ ವಿಭಾಗದಲ್ಲಿ ಸಾಲಿಂ 64.05 ಮೀಟರ್ ದೂರದ ಸಾಧನೆ ದಾಖಲಿಸಿದರು. ಕಲಬುರಗಿಯಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾಯಚೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಉಷ್ಣತೆ ದಾಖಲಾಗುತ್ತಿದ್ದು ಮಳೆಗಾಲದಲ್ಲಿಯೂ ಬಿಸಿಗಾಳಿ ಬೀಸುತ್ತಿದೆ. ವಾಡಿಕೆಗಿಂತ 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ.
3: ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಈ ಹೊತ್ತು 12:06. ನಿಮ್ಮೊಂದಿಗೆ ಮಾತಿನ ಅತಿಥಿ ನಾನು ವಿಜಯಶ್ರೀ. ಹೌದು, ನಾವೆಲ್ಲ ಸಂಭ್ರಮಿಸುವಂತಹ ಖುಷಿ ಪಡುವಂತಹ ಸಂಗತಿ ಬೆಳಗ್ಗಿಂದ ಕೇಳ್ತಾ ಇದ್ದೀರಾ. ಹೌದು, ಕೇಳಲೇಬೇಕು, ಸಂತೋಷ ಕೂಡ. ನಮ್ಮವರನ್ನು ನಾವು ಸಂಭ್ರಮಿಸ್ತಿದ್ರೆ ಖುಷಿ ಪಡೆದಿದ್ರೆ ಹೇಗೆ? ಹಾಂ, ಶ್ರೀ ಅನಂತನಾಗ್ ಅವರ ಈ ಒಂದು ಸಾಧನೆಗೆ ಸಂದ ಗೌರವ, ಇಂಡಸ್ಟ್ರಿಯ ಇಷ್ಟೊಂದು ದೊಡ್ಡ ಪ್ರತಿಷ್ಠಿತ ಅವಾರ್ಡ್ ಅವರಿಗೆ ಸಂದಿರೋದು ನಮ್ಮೆಲ್ಲ ಕನ್ನಡಿಗರ ಹೆಮ್ಮೆ. ಹೀಗಾಗಿ ಪ್ಲೇಲಿಸ್ಟ್ನಲ್ಲಿ ಮೊದಲು ಅವರ ಹಾಡಿದೆ, ತುಂಬ ಖುಷಿಯಿಂದ ಕೇಳುವಂತಹ ಹಾಡು. ಅವರ ಆ್ಯಕ್ಟಿಂಗ್ ಇರಬಹುದು ಅಥವಾ ಅವರ ಒಂದು ಬಾಡಿ ಮ್ಯಾನರಿಸಮ್ ಇರ್ಬೋದು, ಚಿತ್ರಗಳಲ್ಲಿ ಆಗಿನ ದಿನಗಳಲ್ಲಿ ಅವರನ್ನು ಖುಷಿಪಟ್ಟು ಆರಾಧಿಸಿದವರು ಲಕ್ಷಾಂತರ ಹೃದಯಗಳು. ಬನ್ನಿ ಪ್ಲೇಲಿಸ್ಟಲ್ಲಿ ಅವ್ರ ಹಾಡನ್ನ ಕೇಳ್ಕೊಂಡು ವಾಪಸ್ ಬರೋಣ, ಆಮೇಲೆ ನೋಡೋಣ ಇವತ್ತಿನ ಕಂಟೆಂಟ್ ಏನು ಅಂತ.

ಎಷ್ಟು ಚಂದದ ಹಾಡನ್ನು ಕೇಳಿಕೊಂಡು ವಾಪಸ್ ಬಂದಿದ್ದೀವಿ. ಹೌದು, ಸ್ಟುಡಿಯೋದಲ್ಲಿ ನೀವಿದ್ದೀರಾ. ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು, ನಿಮ್ಮ ಪ್ರೀತಿಯ ನಮ್ಮ ಪ್ರೀತಿಯ ಹಾಡುಗಳನ್ನು ಕೊಡುವಂತಹ ಮಾತುಗಳನ್ನು ಕೊಡುವಂತಹ 101.3 ಮೆಗಾ ಹರ್ಟ್ಸ್. ಇವತ್ತಿನ ನಾನು ಗಾಡಿಯಲ್ಲಿ ಗುಣಗಿಕೊಂಡು ಬಂದ ಹಾಡು ಇದೇನೆ, ಇದು ಕೂಡ ಚೆಲುವೆ ಎಲ್ಲಿರುವೆ, ಅದು ಕೂಡ. ಈ ಹಾಡು ನನಗೆ ತುಂಬ ತುಂಬ ಫೇವ್ರೆಟ್ ಸಾಂಗ್, ಖುಷಿಯಾಗತ್ತೆ ಇದನ್ನು ಕೇಳ್ತಾ ಇದ್ರೆ. ಇವತ್ತಿನ ಕಂಟೆಂಟ್ ಏನು ಗೊತ್ತಾ, ಈಗ ಇತ್ತೀಚೆಗೆ ಜನ ಆರಾಮಾಗಿ ಬದುಕೋದನ್ನು ಕಲ್ತಿದ್ದಾರೆ, ಕಲಿತಾ ಇದ್ದಾರೆ, ಹಾಗೆ ಕಲ್ತಾಗಿದೆ. ಯಾಕೆ ಅಂತೀರಾ? ಟೂರ್. ಹೌದು, ನಾನು ಮಾತಾಡ್ತಾ ಇರೋದು ಲೋಕಲ್ ಟೂರ್ ಅಲ್ಲ, ಇಂಟರ್ನ್ಯಾಷನಲ್ ಆ್ಯಂಡ್ ಇಂಟರ್ಸ್ಟೇಟ್ ಟೂರ್. ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದರೂ ಓಡಾಡಿದ್ರೆ ಜನಗಳು ಗೊತ್ತಿರ್ತಾರೆ, ಭಾಷೆ ಗೊತ್ತಿರುತ್ತೆ, ಆಹಾರ ಇಡ್ಲಿ ದೋಸೆ ಅನ್ನ ಸಾರು ಸಾಂಬಾರು ರೊಟ್ಟಿ ಎಲ್ಲ ಕಡೆಗೂ ಸಿಗುತ್ತೆ, ಓಕೆ. ಬಟ್ ಇದನ್ನು ಬಿಟ್ಟು ಹೊರಗಡೆ ಹೋಗ್ತೀವಲ್ಲ, ಆಗ ಟೂರು ಎಷ್ಟು ಹೆಕ್ಟಿಕ್ ಇರುತ್ತೆ, ಹೇಗಿರುತ್ತೆ, ಅನಿರೀಕ್ಷಿತವಾದಂತಹ ಘಟನೆಗಳು ಅಥವಾ ಏನೇ ಇರಬಹುದು ಅದೆಲ್ಲವನ್ನು ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ. ಹಾಗೆ ನೀವು ಕೂಡ ಮಾತಾಡಬಹುದು, ಖಂಡಿತ ನಿಮ್ಮ ಮಾತುಗಳನ್ನು ನಾನು ಕೇಳಿಸ್ಕೊಳ್ದೆ ಸ್ಟುಡಿಯೋದಿಂದ ಹೊರಡೋ ಚಾನ್ಸೇ ಇಲ್ಲ. 9489001103 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡಬಹುದು. ಹೌದು, ಟೂರ್ ಹೊರಡುವಾಗ ಎಷ್ಟೊಂದು ಎಕ್ಸೈಟ್ಮೆಂಟ್, ಖುಷಿ, ಸ್ಥಳವನ್ನು ನೋಡಬೇಕು ಅನ್ನುವಂತಹ ಒಂದು ಎಲ್ಲ ಡಿಟೇಲಿಂಗ್ ತೊಗೊಂಡಿರ್ತೀವಿ. ಬಟ್ ನಾವು ಅಂದ್ಕೊಂಡ ಹಾಗೆ ಟೂರು 100% ಸಕ್ಸಸ್ ಆಗಲೂಬಹುದು, ಆಗದೇನೂ ಇರಬಹುದು. ಒಂದಿಷ್ಟು ಒಳ್ಳೆ ನೆನಪು ಹೊತ್ಕೊಂಡು ಬರಬಹುದು, ಹಾಗೆ ಆಗದೇನೂ ಇರಬಹುದು. ಬಟ್ ಹೋಗ್ತೀವಿ. ಸೊ ಟೂರ್ ಮಾಡುವಂತಹ, ಎಕ್ಸ್ಪ್ಲೋರ್ ಮಾಡುವಂತಹ ನೇಚರ್ ಇರೋ 100 ಜನ ನಮ್ಮ ನಿಮ್ಮ ಮಧ್ಯೆ ಸಿಗ್ತಾರೆ, ಅದರಲ್ಲಿ ನಾನು ಒಬ್ಳು ಕೂಡ. ಸಮಯ ಸಿಕ್ಕಾಗ ಆಯಿತು ಹೊರಡಬಹುದು ಅಂತಂದಾಗ ಬುಕ್ ಮಾಡಿಕೊಂಡು ಜಾಗಗಳನ್ನು ನೋಡುವಂಥದ್ದು ನನಗೆ ತುಂಬ ಖುಷಿ. ಮರಳಿನ ರಾಜಸ್ಥಾನ ಇರಬಹುದು, ಹಿಮದ ನಮ್ಮ ಹಿಮಾಲಯ ಕಡೆ ಇರಬಹುದು, ಕುಲು ಮನಾಲಿ ಇರಬಹುದು, ಎಷ್ಟೆಲ್ಲ ಊರುಗಳನ್ನು ಖುಷಿ ಅನಿಸುತ್ತೆ. ಬೆಟ್ಟ ಗುಡ್ಡಗಳ ಕುಲ್ಲು ಮನಾಲಿ ಕಾಶ್ಮೀರದವರೆಗೂ ಕೂಡ ಅಡ್ಡಾಡ್ಕೊಂಡು ಬರ್ತೀವಿ.

ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮವನ್ನ. ಈ ಹೊತ್ತು ಮಾತಿನ ಅತಿಥಿ ನಾನು ನಿಮ್ಮೊಟ್ಟಿಗೆ ವಿಜಯಶ್ರೀ. ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಬೇರೆ ರಾಜ್ಯಗಳಿಗೆ ನಾವು ಟೂರ್ ಹೋದಾಗ, ಬೇರೆ ಬೇರೆ ಪ್ರದೇಶಗಳಿಗೆ ಟೂರ್ ಹೋದಾಗ ಹೇಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಆಫ್ಕೋರ್ಸ್ ಏಜೆನ್ಸಿ ಥ್ರೂ ತೊಗೊಂಡ್ರೆ ಎಕ್ಸ್ಟ್ರಾ ಪೇ ಮಾಡ್ತೀವಿ, ಬಟ್ ಎಲ್ಲ ಲಿಸ್ಟ್ ವೈಸು ಪ್ರಯಾಣದ ಟೈಮ್ ಟೇಬಲ್ ಅವರು ತುಂಬ ಚೆನ್ನಾಗಿ ಕೊಡ್ತಾರೆ. ಯಾವತ್ತು ಎಲ್ಲಿ ಹೋಗ್ತೀವಿ, ಏನು ನೋಡ್ತೀವಿ, ಎಷ್ಟನ್ನು ಕವರ್ ಮಾಡ್ತೀವಿ ಅಂತೆಲ್ಲ. ಅಂದರೆ ಟ್ರಾನ್ಸ್ಪೋರ್ಟ್ ಇರಬಹುದು, ಗೈಡ್ ಇರಬಹುದು, ಫೈನಾನ್ಸ್ ಎಸ್ಟಿಮೇಷನ್ ಇರಬಹುದು, ರೆಫರೆನ್ಸ್ ಇರ್ಬೋದು, ಅಕಾಮಡೇಷನ್, ಹಾಲ್ಟಿಂಗ್ ಅಕಾಮಡೇಷನ್ ಇತ್ಯಾದಿ ಇತ್ಯಾದಿ. ಆದರೆ ನಾವೇ

ಸ್ವತಃ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಾದರೂ ಕೂಡ ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಇವಾಗ ಸ್ನೇಹಿತರ ಗ್ರೂಪಲ್ಲಿ ಫ್ರೆಂಡ್ಸ್ ಗ್ರೂಪಲ್ಲಿ ಎಕ್ಸ್ಪರ್ಟ್ಸು ತುಂಬ ಇರೋದ್ರಿಂದ ಅವರು ಕೂಡ ಚೆನ್ನಾಗಿ ಎಲ್ಲ ರೆಫರೆನ್ಸ್ ಕೊಡ್ತಾರೆ, ಹೇಗೆ ಹೋಗಬೇಕು, ಎಲ್ಲಿ ಉಳ್ಕೊಳ್ಬೇಕು, ಯಾವ ಪ್ರದೇಶವನ್ನು, ಯಾವ ಏರಿಯಾನ, ಯಾವ ಟೂರಿಸಂ ಸ್ಪಾಟ್ನ ಮೊದಲು ನೋಡಬೇಕು ಇತ್ಯಾದಿ ಇತ್ಯಾದಿ. ಹೀಗಾಗಿ ಕೆಲವರು ತುಂಬ ಲಕ್ಸುರಿಯಸ್ ಆಗಿ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಮೇ ಬಿ ಫ್ಲೈಟ್ ವಾಟ್ ಎವರ್ ಇಟ್ ಇಸ್. ಇನ್ನು ಕೆಲವರು ಬೇಡ, ಇನ್ನು ಅವರವರ ಪಾಕೆಟ್ ಅಥವಾ ಬಜೆಟ್ಗೆ ಅನುಗುಣವಾಗಿ ಬೈ ಟ್ರೈನ್ ಎಟ್ಸೆಟ್ರಾ. ಆದರೆ ಯಾವುದು ಕೂಡ ಅಷ್ಟೇ, ನಾವು ಟೂರ್ ಹೋದಾಗ ಸ್ಪೆಷಲಿ ಈಗ ಬೇರೆ ಬೇರೆ ಊರಿಗೆಲ್ಲ ಹೋಗ್ತೀವಲ್ಲ, ಮೆಂಟಲಿ ಪ್ರಿಪೇರ್ ಇರಬೇಕಾಗತ್ತೆ. ನಾವು ಅಂದ್ಕೊಂಡು ಹಾಗೆ ಅಲ್ಲಿ ಇರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ಳೋಕೆ ಆಗಲ್ಲ. ಏನು ಹಾಗಂದರೆ, ಹೌದು, ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಅಂಡಮಾನ್ ನಿಕೋಬಾರ್ ಟೂರೆಲ್ಲ ನೀವು ಹೋದಾಗ ಏನಾಗುತ್ತೆ, ಅಲ್ಲಿ ಪುಟ್ಟ ಪುಟ್ಟ ದ್ವೀಪಗಳ ಟೂರು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಚೆನ್ನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಒಂದು ಫೀಲ್ ಅನಿಸಿದ್ದು ಆ ಸೆಲ್ಯುಲಾರ್ ಜೈಲು, ಅದೆಲ್ಲ ನೋಡುವಾಗ ನಾನು ಅಷ್ಟು ವರ್ಷ ಹಿಂದಕ್ಕೆ ಹೋಗಿದ್ದು ಹೆಂಗೆ ಅನುಭವಿಸಿರ್ಬೋದು ಆವಾಗೆಲ್ಲ ಇದನ್ನು ಅಂತ. ಬಟ್ ನೀವು ಅಲ್ಲಿ ಟೂರ್ ವೈಸ್ ನಾನು ಮಾತಾಡ್ತೀನಿ, ಹಿಸ್ಟ್ರಿ ವೈಸ್ ಅಲ್ಲ. ಟೂರ್ ವೈಸ್ ಎಲ್ಲ ಹೋದಾಗ ಏನಾಗುತ್ತೆ, ಆ ಪುಟ್ಟ ಪುಟ್ಟ ದ್ವೀಪಗಳಲ್ಲಿ ಹೋದಾಗ ಏನಾದರೂ ಬೈ ಚಾನ್ಸ್ ವಾತಾವರಣದ ಏರುಪೇರು ಆಯಿತು ಅಂದರೆ ನೀವು ರೆಡಿ ಇರಬೇಕು. ಸಮ್ಟೈಮ್ಸ್ ಬೋಟ್ ವಾಪಸ್ ಬರುವುದಿಲ್ಲ ಅಥವಾ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಗುತ್ತೆ, ನೀವು ಅಲ್ಲೇ ಉಳಿಬೇಕಾಗುತ್ತೆ ಕೂಡ, ಅದೆಲ್ಲವೂ ಸಾಧ್ಯತೆ ಇರುತ್ತೆ. ಎಷ್ಟೋ ಬಾರಿ ಸಿವಿಯರ್ ಕಂಡೀಷನ್ ಆಗಿ ಏರ್ ಲಿಫ್ಟ್ ಆಗಿರೋದು ಕೂಡ ಉಂಟು. ಸೊ ಹೀಗಾಗಿ ಅಂಥಲ್ಲೆಲ್ಲ ಹೋದಾಗ ಆಯಿತು ಓಕೆ. ಆಮೇಲೆ ಕೆಲವು ಸಾರಿ ಅಲೆಯ ಅಬ್ಬರ ಜಾಸ್ತಿ ಇತ್ತು ಅಂದರೆ ಅವರು ಟ್ರಿಪ್ಗಳನ್ನು ಕ್ಯಾನ್ಸಲ್ ಕೂಡ ಮಾಡ್ತಾರೆ. ಇದು ಮೇ ಬಿ ಅಂಡಮಾನ್ ನಿಕೋಬಾರ್ ಅಂತಲ್ಲ, ಆ ಥರ ಯಾವುದಾದ್ರೂ ದ್ವೀಪ ಸಮೂಹನ ನೀವು ಟೂರ್ಗೆ ಆರಿಸ್ಕೊಂಡಿದ್ದೀರಾ ಅಂತಂದರೆ ಅಲ್ಲಿ ನೀವು ಈ ಥರ ಮೆಂಟಲಿ ಪ್ರಿಪೇರ್ ಇರಬೇಕಾಗತ್ತೆ. ಇದು ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿದ್ದು. ಖಂಡಿತ ನಾವು ಕೂಡ ಬೇರೆ ಕರ್ನಾಟಕ ಬಿಟ್ಟು, ನಾ ಯಾಕೆಂದರೆ ಕರ್ನಾಟಕ ಯಾಕೆ ಹೇಳ್ತಾ ಇಲ್ಲ ಅಂದರೆ ನಮ್ಮಲ್ಲಿ ನಾವು ಹೇಗಾದರೂ ಹೇಗೆ ಬರಬಹುದು, ಹೊರಗೆ ಹೋದಾಗ ಆ ಚಾನ್ಸಸ್ ಇರಲ್ಲ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತ ನೀವು ಕೂಡ ನನ್ನ ಜೊತೆಗೆ ಮಾತನಾಡಿ, ನಿಮ್ಮ ಸಂದೇಶವನ್ನು ನಿಮ್ಮ ವಾಟ್ಸಪ್ ಮೆಸೇಜ್ನ ನಾನು ತಗೊಳ್ತೀನಿ. 9480091003

ಒಂದು ಚಂದದ ಹಾಡನ್ನು ಕೇಳಿಕೊಂಡು ವಾಪಸ್ ಬಂದಿದ್ದೀರಿ. ದೃಶ್ಯ ಚಿತ್ರದ ಹಾಡಿದ್ದು ಹೌದು, ಕೇಳ್ತಾ ಇದ್ದೀರಾ. 101.3 ಮೆಗಾ ಹರ್ಟ್ಸ್ ನಿಮ್ಮ ಪ್ರೀತಿಯ ನಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್. ನಾವು ಮಾತಾಡ್ತಾ ಇದ್ದೀವಿ ಟೂರು. ಹೌದು, ಪ್ರವಾಸ. ಇಂಟರ್ನ್ಯಾಷನಲ್ ಸಿಲೆಬಸ್ ತುಂಬ ದೊಡ್ಡದಾಗುತ್ತೆ, ಬಟ್ ಇವಾಗ ಇಂಟ್ರೆಸ್ಟೇಟ್ ತೊಗೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಕಂಟೆಂಟಲ್ಲಿ ಅದನ್ನು ಮಾಡೋಣ. ಯಾವಾಗಲೂ ಏನು ಗೊತ್ತಾ, ಬೇರೆ ಜಾಗಕ್ಕೆ ಹೋಗ್ತೀವಿ ಅಂದರೆ ಎಲ್ಲ ಕಡೆಗೂ ಯಾರಾದರೂ ಪರಿಚಯದವರು ಅಥವಾ ರೆಫ್ರೆನ್ಸ್, ಫ್ರೆಂಡಿನ ಫ್ರೆಂಡು, ಫ್ರೆಂಡಿನ ಫ್ರೆಂಡು, ಯಾರೋ ಒಂದು ನಂಬರ್ ಇದ್ರು ಇಟ್ಕೊಳ್ಳೋದು ಬೆಸ್ಟು. ಕೊಡ್ತೀವಿ ಅಂತಂದಾಗ ಸ್ವಲ್ಪ ನಖರ ಕಡಿಮೆ ಮಾಡಿ ಆ ನಂಬರ್ ಇಟ್ಕೊಂಡ್ರೆ ರಿಯಲಿ ಗುಡ್, ಭಾಳ ಒಳ್ಳೆಯದು. ಯಾವ ಸಮಯಕ್ಕೆ ಯಾರು ಯಾವ ಥರ ಒದಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಅದೊಂದು. ಇನ್ನು ಸೇಫ್ಟಿ ಪರ್ಪಸ್ಸಿಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿರ್ತೀವಿ, ಹೊರಗಡೆ ಹೋದಾಗ ಸೇಫ್ಟಿ ಕೂಡ ಬಹಳ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಟೂರ್ಗಳಲ್ಲಿ ರ್ಯಾಫ್ಟಿಂಗ್ ಇರ್ಬೋದು, ಸ್ಕೂಬಾ ಡೈವಿಂಗ್ ಇರ್ಬೋದು, ಆಮೇಲೆ ಸ್ಕೈ ಡೈವಿಂಗ್ ಇತ್ಯಾದಿ, ತುಂಬ ದೊಡ್ಡ ಜಿಪ್ಲೈನು, ನೀರೊಳಗೆ ಮುಳುಗೋದು, ಇವೆಲ್ಲ ಇರುತ್ತೆ ನೋಡಿ. ಇದನ್ನು ತುಂಬ ಕೇರ್ಫುಲ್ಲಾಗಿ, ಅಫ್ಕೋರ್ಸ್ ಸೇಫ್ಟಿ ಮೆಜರ್ಸ್ ಎಲ್ಲ ಇರುತ್ತೆ, ಬಟ್ ನಮಗೆ ಆಗೋದಿಲ್ಲ ಅಂತ ಎಲ್ಲೋ ಒಂದು ಮೂಲೆಯಲ್ಲಿ ಅನಿಸಿದರೆ ಖಂಡಿತ ಯಾವುದೇ ಒಂದು ಅಡ್ವೆಂಚರ್ಗಿರ್ಬಹುದು ಅಥವಾ ಮಾಡಲೇಬೇಕು ಅನ್ನೋ ಹಠಕ್ಕೆ ಮಾಡದೇ ಇರೋದು ಒಳ್ಳೆಯದು. ಅದು ನಿಮ್ಮ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಹೇಳ್ತೀವಿ. ಆದರೂ ಕೂಡ ನಾನು ಹೇಳೋದು, ನಿಜವಾಗ್ಲೂ ಅಲ್ಲಿ ಅದನ್ನು ಪ್ರಾಕ್ಟಿಕಲಾಗಿ ನೋಡಿದಾಗ ಅಯ್ಯೋ ಇವ್ರು ಯಾಕಾದರೂ ಇದನ್ನು ಟ್ರೈ ಮಾಡ್ತಿದ್ದಾರೋ ಅನ್ನೋಂಥ ಘಟನೆಗಳು ಕಣ್ಣೆದುರಿಗೆ ಕಾಣುತ್ತೆ. ಅದು ಒಂದು. ಟೂರಲ್ಲಿ ಇವೆಲ್ಲ ಇನ್ಕ್ಲೂಡ್ ಇದ್ದೇ ಇರುತ್ತಲ್ಲ. ಇನ್ನು ನಾವು ಟೂರ್ಗೆ ಹೊರಡುವಾಗ ಸ್ಪೆಷಲಿ ಕೋಟೆ, ಕೊತ್ತಲ ಇತ್ಯಾದಿ ಎಲ್ಲ ನೋಡ್ತೀವಿ, ಹತ್ತಬೇಕು, ನಡಿಬೇಕು ಅಂತ ಅನ್ನೋದಾದರೆ ಅದಕ್ಕೆ ತಕ್ಕಂಥ ಕಂಫರ್ಟಬಲ್ ಚಪ್ಪಲಿ ಇರಬಹುದು, ಬ್ಯಾಗ್ ಇರಬಹುದು, ಡೇ ಟು ಡೇ ಹಾಕೊಳ್ಳುವಂತಹ ಬಟ್ಟೆಗಳಿರಬಹುದು, ಇವೆಲ್ಲ ತುಂಬ ಕಂಫರ್ಟಬಲಾಗಿ ಹೋಗೋದು ಬಹಳ ಬೆಸ್ಟು. ಆದರೆ ನೋಡಿ, ವೈಸ ವರ್ಷ ಎರಡೂ ಇರುತ್ತೆ. ರೀಲ್ಗೋಸ್ಕರನೇ ರೀಲ್ ಮಾಡಬೇಕು ಅಂತ ಇರೋ ಬರೋದನ್ನೆಲ್ಲ ಟೂರ್ಗೆ ಪ್ಯಾಕ್ ಮಾಡಿಕೊಂಡು ಎಷ್ಟು ಬ್ಯೂಟಿಫುಲ್ಲಾಗಿ ಅಕ್ಸೆಸರಿನೇ ಎತ್ಕೊಂಡು ಬರೋವಂಥ ಜನನೂ ಇರ್ತಾರೆ. 4-5 ಜೊತೆ ಬಟ್ಟಲ್ಲಿ ಟೂರ್ನ ಮುಗಿಸ್ಕೊಂಡು ಜಮ್ ಅಂತ ವಾಪಸ್ ಬರೋರು ಇರ್ತಾರೆ. ಎಷ್ಟು ಡಿಫ್ರೆಂಟ್ ಇರುತ್ತೆ ಅಲ್ವಾ? ಅನ್ನು ಮೆಸೇಜ್ ಮಾಡಿದ್ದೀರಾ. ಹೌದು, ಕರಾವಳಿಯಿಂದ ಹೋದಂಥ ನಮಗೆ ಭಾಷೆ ತೊಂದರೆ. ಅಫ್ಕೋರ್ಸ್, ನೀವು ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋದರೆ ಅದು ಹಿಂದಿ ಇರಬಹುದು ಅಥವಾ ತೆಲುಗು, ತಮಿಳು, ವಾಟ್ ಎವರ್. ಸೌತ್ ಬೆಲ್ಟ್ ಓಕೆ, ಹೇಗಾದರೂ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಇನ್ನು ಬೇರೆ ಬೇರೆ ಕಡೆ ಹೋದಾಗ ಕಷ್ಟ ಆಗುತ್ತೆ. ಆಮೇಲೆ ಫುಡ್ಡು, ನೀವು ಒಂದು 5-6 ಡೇಸ್ ಹಾಗೂ ಹೀಗೂ ಮ್ಯಾನೇಜ್ ಮಾಡ್ಬೋದು. ಲೋಕಲ್ ಫುಡ್ನ ಟೇಸ್ಟ್ ಮಾಡ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತೆಲ್ಲ ಅಂದ್ಕೊಂಡು, ಬಟ್ ಒಂದು ವಾರ ಆದಮೇಲೆ ಬೋರ್ ಹೊಡೆಯೋಕ್ಕೆ ಶುರು ಆಗುತ್ತೆ ಫುಡ್ಡು. ಸೊ ಅದಕ್ಕೆ ತಕ್ಕಂಗೆ ಏನಾದರೂ ಸಣ್ಣ ಪುಟ್ಟ ಸ್ಟಫ್ ಪ್ಯಾಕ್ ಮಾಡ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಫ್ಲೈಟ್ ವೆಯ್ಟ್ ಲಿಮಿಟ್ ಅಲೋ ಮಾಡಿದ್ರೆ, ಸೊ ಅದೆಲ್ಲ ನೋಡಿಕೊಂಡು. ಇನ್ನು ನಮ್ಮ ಈ ಜಂಜಿ ಕಿಟ್ಸ್ ಅಂತೂ ಬಿಡಿಪ್ಪ, ವರ್ಷಕ್ಕೆ 2 ಟೂರು, ವರ್ಷಕ್ಕೆ 3 ಟೂರು ಅಂತ ಪ್ಲ್ಯಾನ್ ಮಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಆಫ್ಕೋರ್ಸ್ ಲೈಫ್ ಈಸ್ ಲೈಕ್ ದಟ್. ಒಂಥರ ಏನು ಹೇಳ್ತೀವಿ, ಆ ವೈಬ್ಗಳು ಇರಬೇಕು. ಪ್ರತಿ ಬಾರಿ ವರ್ಷಕ್ಕೆ ಏನು ಹೇಳ್ತೀವಿ, ಇಂಟರ್ನ್ಯಾಷನಲ್ ಟೂರ್ ಇರ್ಬೋದು, ನ್ಯಾಷನಲ್ ಟೂರ್ ಇರ್ಬೋದು, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಅದರ ಜೊತೆಗೆ ಸೋಲೋ ಟ್ರಿಪ್ ಬರ್ತೀನಿ ಈ ಮಾತಿಗೂ ಕೂಡ, ಬಟ್ ಹಾಡು ಕೇಳ್ಕೊಂಡು ಬರೋಣ, ಓಕೆನಾ? ಇನ್ಯಾರು ಮೆಸೇಜ್ ಮಾಡಿದ್ದಾರೆ ನೋಡೋಣ. ನಿಮ್ಮ ವಾಟ್ಸಪ್ ಮೆಸೇಜ್ನ ನೀವು ಕಳಿಸ್ಬೇಕು ಅಂತಂದರೆ ನಂಬರ್ ಗೊತ್ತಲ್ಲ, 9408090103. ಹೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ನಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲು.

ಶಿವನೇ ಕೇಳ್ತಾ ಇದ್ದೀರಾ ಚಂದದ ಹಾಡುಗಳನ್ನ ನಿಮ್ಮ ಪ್ರೀತಿಯ ನವಿಲುಗುರಿ ಕಾರ್ಯಕ್ರಮದಲ್ಲಿ. ಫಣೀಂದ್ರ ವಿನೋಬನ್ ನಗರ ಫ್ರಮ್ ಶಿವಮೊಗ್ಗ. ಫಣೀಂದ್ರ ಅವರೇ ಆರಾಮ್? ಆಲ್ ಗುಡ್. ಕಾಫಿನ ಕಾಫಿನ ಈಗ ಪ್ರೋಗ್ರಾಮ್ ಮುಗಿಸಿ ಊಟಕ್ಕೆ ಹೋಗ್ಬೇಕು, ಊಟದ ಟೈಮ್. ಖುಷಿಯಾಯಿತು ನಿಮ್ಮ ಮೆಸೇಜ್ ನೋಡಿ. ಭಾಷೆ ಬರೆದಿದ್ರೆ ಕಷ್ಟ ಆಗತ್ತೆ, ಆದರೆ ನಮಗೆ ಭಾಷೆ ಬರ್ತಾ ಇದ್ವು, ಹಿಂದಿ ಮರಾಠಿ ಎಲ್ಲ ಬರುತ್ತೆ, ಹೀಗಾಗಿ ಚಂದದ ಟ್ರಿಪ್ ಮಾಡ್ಕೊಂಡು ಬಂದ್ವಿ ಶಿರಡಿ ಪಂಡ್ರಾಪುರ ಎಲ್ಲ ಅಂತ. ತುಂಬ ಖುಷಿಯಾಯಿತು ನಿಮ್ಮ ಟ್ರಿಪ್ ಸಕ್ಸಸ್ ಆಗಿದ್ದು ಕೇಳಿ. ಹೌದು, ಟ್ರಿಪ್ ಮಾಡ್ತಾ ಇರಬೇಕು, ಬೇರೆ ಬೇರೆ ಏರಿಯಾಗಳು, ಜನಗಳು, ಫುಡ್ಡು, ಕಲ್ಚರು ಎಲ್ಲ ಗೊತ್ತಾಗುತ್ತೆ. ಸಮಯ ಸಿಕ್ಕಾಗ, ನಮ್ಮ ಒಂದು ಏನು ಹೇಳ್ತೀವಿ ಪಾಕೆಟ್ ಅಲೋ ಮಾಡಿದಾಗ ಖಂಡಿತ ಸ್ಥಳಗಳನ್ನು ನೋಡುವಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ. ನಾನು ಹೇಳ್ತಾ ಇದ್ದೆ ಟ್ರಿಪ್ಗೆ ಗ್ರೂಪ್ ಹೋಗ್ತೀವಿ, ಫ್ಯಾಮಿಲಿ ಹೋಗ್ತೀವಿ, ಫ್ರೆಂಡ್ಸ್ ಹೋಗ್ತೀವಿ, ಸೋಲೋ. ಸೋಲೋ ಟ್ರಿಪ್ಪಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕ್ರೇಜು. ಅಫ್ಕೋರ್ಸ್ ಜಂಜಿ ಇರ್ಬೋದು, ಅದರ ಹೊರತಾಗಿ ಎಲ್ಲರೂ ಕೂಡ, ಏಜ್ ಲಿಮಿಟ್ ಏನಿಲ್ಲ, ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಸೋಲೋ ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಾರೆ, ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ. ಅಫ್ಕೋರ್ಸ್ ಅವರಿಗೆ ಅಂತಲೇ ಒಂದಿಷ್ಟು ರೆಫರೆನ್ಸ್ ಕೊಡುವಂತಹ ಅವರ ನೆಟ್ವರ್ಕ್ ಇರುತ್ತೆ. ಸುಮ್ ಸುಮ್ಮನೆ ಹೋಗಿ ನಾವು ಟ್ರಿಪ್ಗೆ ಹೋಗಿ ಬಂದುಬಿಡ್ತೀವಿ ಸೋಲೋ ಟ್ರಿಪ್ ಅಂತಂದರೆ ಖಂಡಿತ ಆ ಥರ ಇರೋದಿಲ್ಲ. ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಅಲ್ಲೂ ಕೂಡ ಮೆಂಟಲಿ ಪ್ರಿಪೇರ್ ಇರಬೇಕು ಯಾವುದೇ ಥರ ಹ್ಯಾಪ್ನಿಂಗ್ಸ್ ಆದರೆ, ಅದು ಒಂದು ಬಹಳ ಮುಖ್ಯ ಆಗುತ್ತೆ. ಇನ್ನು ನಾನು ನಿಮಗೆ ಹೇಳ್ತಾ ಇದ್ದೆ, ಏಜೆನ್ಸಿ ಥ್ರೂ ಹೋದಾಗ ನಾನು ತುಂಬ ಚೆನ್ನಾಗಿ ಒಬ್ಬರನ್ನ ಮಾತಾಡಿಸ್ತಾ ಇದ್ದೆ, ಅವ್ರು ಬರಲಿಲ್ಲ ಆನ್ ಏರು. ಅಯ್ಯೋ ಮೇಡಮ್, ಡೇ ಆ್ಯಂಡ್ ನೈಟ್ ನಿದ್ದೆ ಇರೋದಿಲ್ಲ, ಎಲ್ಲ ಕಡೆ ಗ್ರೂಪ್ನ ಬುಕ್ ಮಾಡಿಕೊಡ್ತೀವಿ, ಅಲ್ಲೆಲ್ಲೋ ಹೋದಾಗ ಬಾತ್ರೂಮಲ್ಲಿ ನೀರು ಬರ್ದೇ ಇದ್ರು ನಮಗೆ ಫೋನ್ ಮಾಡ್ತಾರೆ ವಾಪಸ್ ಅಂತ ಹೇಳಿ ಮಂಜು

ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ನನಗೆ ನಗು ಬಂತು. ಅದು ನಿಜ ಕೂಡ, ನಾವು ಕೂಡ ಆ ಕೆಲಸ ಮಾಡ್ತೀವಿ. ಏಜೆನ್ಸಿ ತ್ರೂ ಬುಕ್ ಆದಾಗ ಎಲ್ಲೋ ಟೈಮಿಗೆ ಸರಿಯಾಗಿ ನಮ್ಮ ವೆಹಿಕಲ್ ಬರದೇ ಇದ್ರೆ ಅಥವಾ ಏನಾದರೂ ಮಿಸ್ ಆಯಿತು ಅಂದರೆ ತಗ್ಗೋ, ಫೋನ್ ಮೇಲೆ ಫೋನು, ಫೋನ್ ಮೇಲೆ ಫೋನು. ಸೊ ಹೀಗಾಗಿ ಈ ಜಾಬು ಎಷ್ಟು ದುಡ್ಡು ಕೊಡುತ್ತೋ ಅಷ್ಟು ಟೆನ್ಷನ್ನು ಕೊಡುತ್ತೆ ನಮ್ಮ ಏಜೆನ್ಸಿಗಳು ನಮಗೆ ಅಂತ ಹೇಳಿ ಹೇಳ್ತಾ ಇದ್ರು. ಅಫ್ಕೋರ್ಸ್ ಮ್ಯಾನೇಜ್ ಮಾಡಬೇಕಾಗಿತ್ತು ಏಜೆನ್ಸಿ ತ್ರೂ ಹೋದಾಗ. ಇನ್ನು ಸ್ವಂತ ನಾವೇ ಹೋದಾಗ ಅದು ಬೇರೆ, ಹೇಳಿದ್ನಲ್ಲ, ಎಲ್ಲ ಸ್ಟಡಿ ಮಾಡಿಕೊಂಡು ಪಕ್ಕ ಹೋಮ್ವರ್ಕ್ ಮಾಡಿಕೊಂಡು ಎಲ್ಲ ರೆಡಿ ಇಟ್ಕೊಂಡು ಹೋಗಬೇಕು. ಸೊ ಇವತ್ತು ನಾವು ನವಿಲುಗರಿಲಿ ಮಾತಾಡ್ತಾ ಇದ್ವಿ ಕಂಟೆಂಟ್ ವೈಸ್. ಏನು ಟೂರು ನಮ್ಮ ಲೋಕಲಲ್ಲ, ಹೊರಗಡೆ ಬೇರೆ ರಾಜ್ಯ ಬೇರೆ ದೇಶ ಟೂರ್ ಹೋದಾಗ ಏನೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬರ್ತೀನಿ ಒಂದು ಹಾಡನ್ನು ನಿಮಗೆ ಕೇಳಿಸಿ ವಾಪಸ್.

ಬರೀ ನಾನ್ ಮಾತಾಡೋದಿಲ್ಲ, ನನ್ನೊಟ್ಟಿಗೆ ನೀವು ಕೂಡ ಮಾತನಾಡಿ ಅಂತ ಹೇಳಿದ್ದಕ್ಕೆ ಹೇಳ್ತಾ ಇದ್ದಾರೆ ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ. ವಿಜಯಶ್ರೀ, ತುಂಬಾ ಚೆನ್ನಾಗಿತ್ತು. ನಾವು ರೀಸೆಂಟ್ ಆಗಿ ಪ್ಯಾಕೇಜ್ ಅಲ್ಲಿ ಬುಕ್ಕಿಂಗ್ ತಗೊಂಡು ಫ್ಲೈಟ್ ಮೂಲಕ ಕಾಶಿ ಅಯೋಧ್ಯೆ ಪ್ರಯಾಗ್ ಬೆಲ್ಟ್ ಎಲ್ಲ ಹೋಗಿದ್ವಿ ಅಂತ. ಅಫ್ಕೋರ್ಸ್ ಶೋಭಾ ಬೆಲ್ಟ್ ತುಂಬಾ ಚೆನ್ನಾಗಿದೆ, ಒಂಥರ ಭಕ್ತಿ ಮತ್ತೆ ಎಲ್ಲೋ ಒಂದು ವೈಬ್ ಅಂತ ಹೇಳ್ತೀವಲ್ಲ, ಪಾಸಿಟಿವ್ ವೈಬ್ ಸಿಗುತ್ತೆ, ಸ್ಪೆಷಲಿ ಕಾಶಿ ಪ್ರಯಾಗ್ ಇಲ್ಲೆಲ್ಲ. ಅಂದರೆ ಓಡಾಡೋಕ್ಕೆ ಏನು ಹೇಳಬೇಕು, ಸ್ವಲ್ಪ ಗಟ್ಟಿ ಇರಬೇಕು. ಚೆನ್ನಾಗಿತ್ತು ನಮ್ಮ ಟೂರು, ನಮಗೆ ಖುಷಿ ಆಯಿತು, ಸಖತ್ತಾಗಿತ್ತು ಅಂತ ಹೇಳಿ ನೀವು ಶೇರ್ ಮಾಡ್ಕೊಂಡಿದ್ದೀರಾ. ಶೋಭಾ ಶೆಟ್ಟಿ ಫ್ರಮ್ ಚಿಕ್ಕಮಗಳೂರು. ಗಂಗಾ ನದಿ, ಹೌದು, ಸಿಕ್ಕಾಪಟ್ಟೆ ರಭಸ ಗಂಗೆಗೆ ಕಾಶಿಯಲ್ಲಿ. ನೋಡ್ತೀವಲ್ಲ, ಅದು ನದಿ ಅಂತ ಅನಿಸೋದೇ ಇಲ್ಲ, ಯಾವುದೋ ಒಂದು ದೊಡ್ಡ ಸಮುದ್ರದ ಥರ ಅನಿಸುತ್ತೆ, ಎಸ್ಪೆಷಲಿ ಆ ಬೋಟ್ಗಳಲ್ಲಿ ಹೋಗುವಾಗ ಎಲ್ಲ. ಆಮೇಲೆ ಟೈಮಿಂಗ್ಸು ಅಷ್ಟೇ, ಕೆಲವು ಕಡೆ ನಿಜ ಅದು ಬಹುಶಃ ಭೌಗೋಳಿಕ ಏನು ಸೈಂಟಿಫಿಕ್ ರೀಸನ್ ಇರುತ್ತಲ್ಲ, ಸಂಜೆ ಎಷ್ಟೋ ಹೊತ್ತು 8 ಗಂಟೆ ಆದರೂ ಇನ್ನೂ ಬೆಳಗ್ಗೆ ಇರುತ್ತೆ, ಬೆಳಗ್ಗೆ ತುಂಬ ಇದು ಅನಿಸುತ್ತೆ, ಆ ಥರ ಬಹಳಷ್ಟು ಪ್ರದೇಶಗಳಲ್ಲಿ ಅನಿಸುತ್ತೆ, ಎಸ್ಪೆಷಲಿ ಉತ್ತರ ಭಾರತದ ಕಡೆ ಇಲ್ಲ. ಓಕೆ, ಟೂರ್ ಎಲ್ಲ ಚೆನ್ನಾಗಾಯ್ತಾ, ಚೆನ್ನಾಗಿ ಮಾಡ್ಕೊಂಡು ಬಂದ್ರೆ ಹೋಗ್ತಾ ಇರಿ. ಟೂರ್ನ ಟೂರ್ ಕೊಡುವಂತಹ ಬ್ಯಾಟ್ರಿ ರೀಚಾರ್ಜ್ ಥರದ್ದು ಎಕ್ಸ್ಪೀರಿಯನ್ಸ್ ಇನ್ನು ಯಾವುದೂ ಕೊಡೋದಿಲ್ಲ ಅಂತ ನಾನು ನಂಬ್ತೀನಿ. ಹಾಗೆ ನಾನು ನಿಮಗೆ ಹೇಳ್ತಾ ಇದ್ದೆ, ಟೂರ್ಗೆ ಹೋದಾಗ ಏನಾಗುತ್ತೆ ಗೊತ್ತಾ, ಈ ಪ್ಯಾನಿಕ್ ಸಿಚುಯೇಷನ್ನು ತುಂಬ ಸರಿ ಬರುತ್ತೆ, ಸಿಕ್ಕಾಪಟ್ಟೆ ಟೈಮ್ ಬರುತ್ತೆ ಆ ಥರ. ಯಾಕೆ ಅಂತಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, ನಾವು ಹೇಳಿದ್ನಲ್ಲ, ವೆಹಿಕಲ್ ಕ್ಯಾನ್ಸಲೇಷನ್ ಇರ್ಬೋದು ಅಥವಾ ಫ್ಲೈಟ್ ಕ್ಯಾನ್ಸಲೇಷನ್ನು ಅಥವಾ ದುಡ್ಡುಗಳನ್ನು ಕಳ್ಕೊಳ್ಳುವಂಥದ್ದು. ಆಫ್ಕೋರ್ಸ್ ನೀವೇನೇ ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ದರೂ ಕೂಡ ಟೂರಲ್ಲಿ ನೆನ್ಪಿಡಿ, ಒಂದಿಷ್ಟು ಕ್ಯಾಶ್ ತೊಗೊಂಡು ಹೋಗಲೇಬೇಕಾಗತ್ತೆ. ಇನ್ನು ಮೊಬೈಲ್ ಕಳೆದುಕೊಳ್ಳುವಂಥದ್ದು ಇವೆಲ್ಲವೂ ಆಗುತ್ತೆ. ಈ ಪ್ಯಾನಿಕ್ ಸಿಚುಯೇಷನ್ ಏನು ದಿಢೀರಂತ ಬರುತ್ತಲ್ಲ, ಸ್ವಲ್ಪ ಲಾಂಗ್ ಬ್ರೀತ್ ಅಂತ ಹೇಳ್ತೀವಲ್ಲ, ಉಸಿರು ತಗೊಂಡು ಕರೆಕ್ಟಾಗಿ ಇರಬೇಕಾಗತ್ತೆ. ಇಲ್ಲಾಂದರೆ ಮುಂದೆ ಏನಾದರೂ 2-3 ದಿನ ಟೂರ್ ಇತ್ತು, ಇನ್ನೊಂದು ನೆಕ್ಸ್ಟ್ ಡೇ ಇನ್ನೊಂದು 3-4 ಡೇಸ್ ಟೂರ್ ಇತ್ತು ಅಂದರೆ ಆ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ. ಜೊತೆಗಿರೋರಿಗೂ ಅಷ್ಟೇ ಸಮಾಧಾನ ಇರಬೇಕು. ಆಮೇಲೆ ಈ ಟೂರ್ಗಳಲ್ಲಿ ಗ್ರೂಪಲ್ಲಿ ಹೋದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸ್ವಲ್ಪ ಜಗಳ ಮುನಿಸು ಇತ್ಯಾದಿ ಇತ್ಯಾದಿ 100% ಇರುತ್ತೆ. ಇದ್ರೂ ಕೂಡ ಅದನ್ನು ಅಲ್ಲಲ್ಲೇ ಆ ಹೊತ್ತೆ ವೈಂಡ್ ಅಪ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಗ್ರೂಪಲ್ಲಿ ಯಾರೋ ಒಂದೇನೋ ಹೇಳ್ತೀವಿ, ಇನ್ಯಾರೋ ಒಂದೇನೋ ಹೇಳ್ತಾರೆ, ಬಟ್ ಬಗೆಹರಿಸೋದಕ್ಕೆ ಒಂದೆರಡು ಇಬ್ಬರು ತುಂಬ ಚೆನ್ನಾಗಿ ಕೂಡ ಇರ್ತಾರೆ, ಅಂಥವರು ಇರಬೇಕು ಗ್ರೂಪಲ್ಲಿ. ಅದು ಏನೋ ಹೇಳ್ತೆ, ಎಲ್ಲ ಸಾರ್ಟ್ ಔಟ್ ಆದರೆ ನೆಕ್ಸ್ಟ್ ತುಂಬ ಚೆನ್ನಾಗಿ ಹೋಗುತ್ತೆ. ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತೀನಿ, ನಾವೆಲ್ಲ ಆನ್ಲೈನ್ ಬುಕ್ ಮಾಡಿಕೊಂಡು ಎಲ್ಲ ಹೋಗ್ತೀವಿ ಅಂತ ಹೇಳ್ತೀವಲ್ಲ, ಆಫ್ಕೋರ್ಸ್ ಟೂರೇ ಹಾಗೆ ಎಲ್ಲ ಕರೆಕ್ಟಾಗಿ ಹೋಮ್ ವರ್ಕ್ ಥರ 1, 2, 3, 10 ನಾವು ಬರೆದ್ಬಿಟ್ಟು ರೈಟ್ ಹಾಕೊಳ್ಳೋ ಹಾಗೆ ಆಗೋದೇ ಇಲ್ಲ, ಏನಾದರೂ ಅನಿರೀಕ್ಷಿತವಾಗೂ ಆಗುತ್ತೆ. ಏನಾಯಿತು ಗುಜರಾತಲ್ಲಿ ಅನ್ನೋದು ಒಂದು ಪುಟ್ ಇನ್ಸಿಡೆಂಟ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಬರೀ ನನ್ನ ಮಾತೇ ಕೇಳಬೇಕು ಅಂತಿಲ್ಲ, ಈಗ ನೀವೆಲ್ಲ ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ದೀರಾ ನಂಗೆ ಖುಷಿಯಾಗುತ್ತೆ. ಹಾಗೆ ಹೇಳ್ತಾ ಇದ್ದೀರಾ, ಹಾಡುಗಳೆಲ್ಲ ಖುಷಿ ಕೊಡುತ್ತೆ, ನವಿಲುಗರಿ ಕಾರ್ಯಕ್ರಮ ನಮಗೆ ಇಷ್ಟ ಆಗುತ್ತೆ ಅಂತ ಶಾಂತಾಚಾರ್ ಬಡಿಗೇರವರು ಕುಕನೂರು ಹರಿಹರದಿಂದ ವಾಟ್ಸಪ್ ಕಳಿಸಿದರೆ, ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ತುಂಬ ಖುಷಿಪಟ್ಟು ಅನಂತನಾಗ್ ಅವರ ಒಂದು ಅವಾರ್ಡ್ ಇದನ್ನು ನಮ್ಮ ಜೊತೆಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈಗ ಜಸ್ಟು ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ, ವಾಪಸ್ ಹೋಗ್ಬಿಟ್ಟು ಬರ್ತೀನಿ, ಏನಾಯಿತು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಗುಜರಾತಲ್ಲಿ. ಓಕೆ.

ಸೂಪರ್ ಟ್ರ್ಯಾಕ್ ಬಬ್ಲಿ ಸಾಂಗ್ ಕೇಳ್ಕೊಂಡು ವಾಪಸ್ ಬಂದಿದ್ದೀರಾ ನವಿಲುಗರಿಯಲ್ಲಿ. ನವಿಲುಗರಿ ಹಾಡುಗಳನ್ನು ಮೆಚ್ಕೊಂಡು ಸಾಕಷ್ಟು ನೀವು ಸಂದೇಶವನ್ನು ಕಳಿಸಿದ್ದೀರಾ, ಖುಷಿ ಆಯಿತು. ಹಾಯ್ ಶೋಭಾರಾಣಿ ಆ್ಯಂಡ್ ಬ್ಯಾಚ್ ಕಿಶನ್, ನಾನು ನೀವು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ನಾನು ಇವತ್ತು ಯಾವ ಹಾಡು ಕೇಳ್ಕೊಂಡು ಬಂದಿದ್ದು ಅಂತ. ಈ ಗುಲಾಬಿಯು ನಿನಗಾಗಿ, ಹೌದು ಅದನ್ನೇ ನಾನು ಇವತ್ತು ಗಾಡೀಲಿ ಓಡಿಸ್ತಾ ಟೂ ವೀಲರ್ ಓಡಿಸ್ತಾ ಗುಣಕೊಂಡು ಬಂದಿದ್ದು. ಸಖತ್ ಇಷ್ಟ ಆಗ್ಬಿಡ್ತು ಗೊತ್ತಿಲ್ಲ, ಸುಮಾರಷ್ಟು ಅನಂತನಾಗ್ ಸಾಂಗ್ ಅವರು ಇವತ್ತು ಗುಣ್ಕೊಂಡು ಬಂದಿದ್ದೀನಿ ನಾನು, ಅದೇನೋ ಒಂದು ಖುಷಿ. ಓಕೆನಾ, ಸೊ ಬನ್ನಿ ಈಗ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿಂದ ಹೇಳ್ತಾ ಇದ್ದಾರೆ, ಹೌದು ಟೂರ್ ಬಗ್ಗೆ ಹೇಳ್ತಾ ಇದ್ದೀರಾ. ಸ್ಪೆಷಲಿ ಹೊರಗಡೆ ಹೋದಾಗ ಸಿಂಗಾಪುರ್ಗೆ ಹೋಗಿದ್ದೆ ನಾನು, ಟರ್ಮಿನಲ್ಲಿ ಹತ್ತಬೇಕಾದ್ರೆ ಬೇರೆ ಟ್ರೈನು, ನಾನು ಮತ್ತು ನನ್ನ ಫ್ಯಾಮಿಲಿ ಬೇರೆ ಬೇರೆ ಆಗಿಬಿಟ್ವಿ, ಮಗಳು ಮಗ ಹೊರಟೋಗ್ಬಿಟ್ರು, ನಾನು ಒಬ್ಬಳೆ ಉಳ್ಕೊಂಡೆ. ಎಷ್ಟು ಹೆದರಿಕೆ ಆಯಿತು, ಭಾಷೆ ಬರಲ್ಲ, ಕೈಲಿ ಮೊಬೈಲ್ ಕೂಡ ಇರಲಿಲ್ಲ ಅಂಥೇಳಿ ಅಂತ. ಹೌದು, ಟರ್ಮಿನಲ್ಲಿ ಏನಾಗುತ್ತೆ, ಏರ್ಪೋರ್ಟ್ಗಳಲ್ಲಿ ಅಲ್ಲೇ ಲೋಕಲ್ ಓಡಾಡೋದಕ್ಕೆ ಒಂದಿಷ್ಟು ಟ್ರೈನ್ಗಳಿರುತ್ತೆ, ಬಟ್ ಎವ್ರಿ 5 ಮಿನಿಟ್ಸ್ ಆಫ್ ಆನ್ ಆಗಿ ಹೀಗೆ ಓಡಾಡ್ತಾರೆ. ಆದರೂ ಭಯ ಇರುತ್ತೆ, ಏನೇ ಹೇಳಿದ್ರು ಕೂಡ ಗೊತ್ತಿಲ್ಲದಿರೋ ದೇಶದಲ್ಲಿ ಭಯನೇ. ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ನಮ್ಗಳಿಗೂ ಆಗಿದೆ, ಡೋಂಟ್ ವರಿ. ಬಟ್ ಆದರೆ ನನ್ನ ಮಗ ಸೊನ್ನೆ ಮಾಡಿ ಹೇಳ್ದ, ಅಷ್ಟರಲ್ಲೇ ಹೇಳ್ದ, ಮತ್ತೊಂದು ಟ್ರೈನ್ ಬಂತು ಅದರಲ್ಲಿ ಹತ್ಕೊಂಡು ಹೋದೆ ಅಂತ. ಎಸ್, ತುಂಬ ಪ್ಯಾನಿಕ್ ಆಗ್ತೀವಿ, ಅದನ್ನೇ ನಾನು ಹೇಳಿದ್ದು, ಪ್ಯಾನಿಕ್ ಸಿಚುಯೇಷನ್ನು ಬರುತ್ತೆ ಈ ಥರ ಅಂಥೇಳಿ ಅಂತ. ಒನ್ ಟರ್ಮ್ನಲ್ಲಿಂದ ಒನ್ ಟರ್ಮ್ನಲ್ಲಿ ಹೋಗೋದಕ್ಕೆ ಯು ಎಸ್ ಅಲ್ಲಿರ್ಬೋದು, ಜರ್ಮನಿನಲ್ಲಿರ್ಬೋದು. ಸೊ ಇಲ್ಲೇನಾಗುತ್ತೆ ಅಂದರೆ, ಜಸ್ಟ್ ಹಿಂಗೆ ಹತ್ತಿ ಇಳಿಯೋದ್ರಲ್ಲಿ ಪಾಸಾಗಿ ಹೋಗ್ಬಿಡುತ್ತೆ. ಬೈ ಚಾನ್ಸ್ ಗ್ರೂಪ್ ಇತ್ತು ಅಂತಂದರೆ ಪ್ಯಾನಿಕ್ ಆಗೋದು ಬೇಡ, ಹೇಳಿದ್ರು ಆಗ್ತೀವಿ ಆದರೂ ಹೇಳೋದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೀರಿ ಜಯ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆಯೇ ಹವಾಮಾನ ತಿಳಿದುಕೊಂಡು ಹೋಗೋದು ಪ್ರವಾಸಕ್ಕೆ ಹೋಗ್ತಾ, ಇದೆಯಂತೂ ತುಂಬ 100% ಓದಿರ್ತೀವಿ. ವೆದರ್ ಎಲ್ಲ ಏನೇ ಅಂದರೆ, ಈಗ ನೋಡಿ ಲ್ಯಾಂಡ್ ಸ್ಲೈಡ್ ಇರ್ಬೋದು, ಹೆವ್ಲಿ ರೈನಿಂಗ್, ಸಿಕ್ಕಾಪಟ್ಟೆ ಹುಚ್ಚು ಮಳೆ ಅಂತ ಹೇಳ್ತೀವಲ್ಲ, ಅಬ್ಬರದ ಮಳೆ, ಇದೆಲ್ಲ ಗೊತ್ತಾಗೋದಿಲ್ಲ. ಎಷ್ಟೇ ಹವಾಮಾನ ಪರ್ಫೆಕ್ಟ್ ಇದ್ದರೂ ಕೂಡ ಗೊತ್ತಾಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ, ರೆಡಿ ಇರಬೇಕು ಮೆಂಟಲಿ. ಅದೇ ಹೇಳ್ತೀನಿ, ನೀವು ಅದನ್ನೇ ಹೇಳಿದ್ದೀರಾ ನೋಡಿ, ಭೂಕುಸಿತ ಇತ್ಯಾದಿ ಇತ್ಯಾದಿ ಅಂತ. ಸೊ ಹರಿಹರನ್ ವಿಜ್ಞಾನ ನಗರದಿಂದ ನನಗೆ ಇದನ್ನು ಹೇಳಿದ್ದಾರೆ. ಖಂಡಿತ, ಏನು ತಪ್ಪಿಲ್ಲ, 100% ಕರೆಕ್ಟ್ ಹೇಳಿದ್ದೀರ ಹರಿಹರನ್ ಅವರೇ ನೀವು. ಆದರೆ ಏನು ಮಾಡ್ತೀವಿ, ಟೂರ್ಗೆ ಹೋದಾಗ ಇದೆಲ್ಲ ಧೈರ್ಯ ಕೂಡ ಇರಲೇಬೇಕು ಅಂತ ನಾನು ಅಂದ್ಕೊಳ್ಳೋದು. ನಾನು ನಿಮಗೆ ಹೇಳಿದ್ದೆ ಏನಾಯಿತು ಜುನಾಗಢಲ್ಲಿ, ಗುಜರಾತಲ್ಲಿ ಅಂತ. ಗುಜರಾತಲ್ಲಿ ಒಂದು ಪ್ರದೇಶ ಜುನಾಗಢ ಅನ್ನೋದು, ನೀವು ಗೀರ್ ಫಾರೆಸ್ಟ್ ಎಲ್ಲ ಕ್ರಾಸ್ ಮಾಡ್ತಿರಲ್ಲ, ಅಲ್ಲಿಂದ ಮುಂದೆ ನಮ್ಮ ಭಾರತದ ಅತ್ಯಂತ ತುಂಬ ಚಂದದ ದೊಡ್ಡ ರೋಪ್ ವೇ ಇದೆ. ಅಲ್ಲಿ ನೀವೀಗೇನು ಹೇಳಿದ್ರಲ್ಲ ಹವಾಮಾನ ಅಂತ, ಇದೇ ಥರ ಗಾಳಿ ಮಳೆ ಇತ್ಯಾದಿ ಇತ್ತು ಅಂತಂದರೆ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ, ಸ್ಟಾಪ್ ಮಾಡಿಬಿಡ್ತಾರೆ. ನೀವು ಆನ್ಲೈನ್ ಬುಕ್ ಮಾಡಿಕೊಂಡು, ಅಫ್ಕೋರ್ಸ್ ಎಕ್ಸ್ಪೆನ್ಸಿವ್ ಇರುತ್ತೆ ಟಿಕೆಟ್ಗಳು, ಹೋಗಿರ್ತೀರಾ ಅಲ್ಲಿ ಹೋದಾಗ ಅದು ಚಾಲ್ತಿಲಿ ಇರೋದಿಲ್ಲ, ಇಟ್ ಮೀನ್ಸ್ ರನ್ ಆಗೋದಿಲ್ಲ. ನಾವು ಹೋದಾಗ ಹಾಗೆ ಆಯಿತು, ಎಷ್ಟು ಖುಷಿಯಿಂದ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೋಗಿದ್ವಿ. ಆದರೆ ಆ 2 ದಿನದಿಂದ 3 ದಿನದಿಂದ ಗಾಳಿ ಜೋರಾಗಿತ್ತು, ರೋಪ್ ವೇ ಸ್ಟಾಪ್ ಆಗಿದೆ ಅಂತ. ಲಕ್ ನೋಡಿ ಹೇಗಿರುತ್ತೆ ಅಂತ. ಇನ್ನೇನು 3-4 ಅದು ಲೋಕಲ್ಗಳಿಗೆ ಗೊತ್ತಿತ್ತು, ಹೇಳ್ತಾ ಇದ್ರು ಬರೋರಿಗೆಲ್ಲ, ಕಾರ್ ಆ ರೋಡಲ್ಲಿ ಹೋಗುವಾಗ ಅವ್ರು ಹೇಳ್ತಾ ಇದ್ರು ಇಲ್ಲ ಸ್ಟಾಪ್ ಆಗಿದೆ ಅಂತ. ನಮ್ಮ ಕಾರ್ ಇನ್ನೇನು ಟರ್ನ್ ಆಗ್ತಾ ಇತ್ತು, ಸಡನ್ ಆಗಿ ಸ್ಟಾಪ್ ಇಲ್ಲ, ಮೂಮೆಂಟ್ ಸ್ಟಾರ್ಟ್ ಆಯಿತು. ಅವ್ರು ಹೇಳಿದ್ರು ಇನ್ 5 ಮಿನಿಟ್ಸಲ್ಲೇ ಸ್ಟಾರ್ಟ್ ಆಗುತ್ತೆ, ಸಪೋರ್ಟಿವ್ ಇದೆ ವೆದರ್ ಅಂತ. ಸಖತ್ ಖುಷಿ, ಈ ಥರದ ಅನಿರೀಕ್ಷಿತ ಘಟನೆಗಳು ಕೂಡ ಆಗುತ್ತೆ. ಒಂದಿಷ್ಟು ಮಾತು, ನಿಮ್ಮ ಸಂದೇಶಗಳನ್ನು ನಾನು ಖಂಡಿತ ಓದ್ತೀನಿ. ಕೇಳ್ತಾ ಇರಿ ನಿಮ್ಮ ಪ್ರೀತಿಯ, ನಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲು 101.3 MHz.

ಚಂದದ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದಿದ್ವಿ. ಬೇಗ ಬೇಗ ಟೈಮ್ ಓಡುತ್ತೆ, 50 ಆಗೋಯ್ತು, 12:50 ಆಗೋಯ್ತು, ಏನು ಮಾತಾಡೋದು ಸಿಕ್ಕಾಪಟ್ಟೆ. ಇನ್ನು ನನ್ನ ಹತ್ರ ನಮ್ಮ ಸಿಲೆಬಸ್ಸಲ್ಲಿ ಉಳಿದಿದೆ ಪಾಯಿಂಟ್ಗಳು, ಬಟ್ ಓಕೆ ಬನ್ನಿ. ರಿಯಾನ್ ಲೋಬೋ ಯು ಕೆಯಿಂದ ನನಗೆ ವಾಟ್ಸಪ್ ಮಾಡಿದರೆ ನಿಮ್ಮ ಹೆಸರು ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇಲ್ಲೆಲ್ಲ ಏನಾಗುತ್ತೆ ಮೇಡಮ್, ಪಾರ್ಕಿಂಗು ಬಹಳ ಸಮಸ್ಯೆ ಆಗಿಬಿಡುತ್ತೆ, ಎಲ್ಲ ಆನ್ಲೈನ್ ಮೊದಲೇ ಬುಕ್ ಮಾಡ್ಕೊಂಡು ಹೋಗಬೇಕು ಅಂತ. ನಿಮ್ಮ ಯು ಕೆಯಲ್ಲಿ ಇರಲಿ, ಇವಾಗ ನಮ್ಮಲ್ಲೂ ಅದೇ ಪ್ರಾಬ್ಲಮ್ ಕಂಡ್ರಿ. ಕರೆಕ್ಟಾಗಿ ಎಲ್ಲ ನೋಡಿಕೊಂಡು ಕೇಳಿಕೊಂಡು ಎಲ್ಲಿ ಪಾರ್ಕಿಂಗ್ ಲಾಟ್ ಇದೆ ಅಂತ ನೋಡಿಕೊಂಡೇ ಹೋಗಬೇಕಾಗತ್ತೆ, ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ. ಇಲ್ಲೂ ಇಂಡಿಯಾದಲ್ಲೂ ಕೂಡ ನಡೀತಾ ಇದೆ ಅದೆಲ್ಲವೂ ಕೂಡ. ಯಾಕೆಂತಂದರೆ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಕಾರ್ ತೊಗೊಂಡು ಹೋಗುವಂಥವ್ರು ಬೇಕಾದಷ್ಟು ಇರ್ತಾರೆ, ಡ್ರೈವಿಂಗ್ ಕ್ರೇಜ್ ಇರುವಂಥವ್ರು, ಇದೆಲ್ಲ ಆಗುತ್ತೆ ಖಂಡಿತ. ಈ ಪಾಯಿಂಟ್ನ ನಾನು ನೋಟ್ ಮಾಡಿಕೊಂಡೆ. ಧನ್ಯವಾದಗಳು, ನೀವು ಅಷ್ಟು ದೂರದಿಂದ SMS ಮಾಡಿದ್ದೀರಾ ನಮಗೆ, ವಾಟ್ಸಪ್ ಮಾಡಿದ್ದೀರಾ. ಸರಸ್ವತಿ BTM ಲೋಟಿಂದ, ಪ್ರೋಗ್ರಾಮ್ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ನೀವು ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ತಾನೆ, ಟೂರ್ಗೆ ಹೋಗಿದ್ದು ಕೇಳಿಸ್ಕೊತಾ ಇದ್ವಿ ನಾವು, ಖುಷಿ ಅನಿಸ್ತಿತ್ತು ನಮಗೂ ಕೂಡ. ಹಾಗೆಯೇ ನಾನು ನಿಮಗೆ ಹೇಳಿದೆ, ಎಲ್ಲೇ ಹೋಗಿ ಬಂದಲ್ಲಿ ಒಂದು ಪುಟ್ಟು ಡೈರಿ ಬರೆದಿಡಿ, ಅದನ್ನು ನಿಮಗೆ ನೋಟ್ ಮಾಡೋ ಅಭ್ಯಾಸ ಇದ್ದರೆ, ಎಷ್ಟೊತ್ತಿಗೆ ಹೋದ್ರಿ, ಎಷ್ಟೊತ್ತಿಗೆ ರೀಚ್ ಆದ್ರಿ, ಏನು ನೋಡಿದ್ರಿ, ಏನು ತಿಂದ್ರಿ, ಯಾರನ್ನಾದರೂ ವಿಶೇಷವಾಗಿ ಭೇಟಿಯಾಗಿದ್ದರೆ ಅದನ್ನು ಬರೆದಿಡಿ, ಖುಷಿ ಅನಿಸುತ್ತೆ ಆಮೇಲೆ ಅದನ್ನು ರೀಕಾಲ್ ಮಾಡ್ಕೊಳ್ಳುವಾಗ. ಲಾಸ್ಟ್ ಇಯರ್ ಟ್ರಿಪ್ಪಲ್ಲಿ ಅದೇನೋ ಗೊತ್ತಿಲ್ಲ, ನಾನು ಹೋದ ಫ್ಲೈಟು, ನಾನು ಹೋದ ಊರುಗಳಲ್ಲಿ ಎಲ್ಲ ಜೈಪುರ್ ಇರಬಹುದು, ಆ ಕಡೆ ಡೆಸರ್ಟ್ ಏರಿಯಾದಲ್ಲಿ ಎಲ್ಲ ಸೆಲೆಬ್ರಿಟಿಗಳು ಸಿಕ್ಕಿದ್ರು, ನನಗೆ ಖುಷಿ ಆಯಿತು. ಅದೇನೋ ಗೊತ್ತಿಲ್ಲ, ಎಲ್ಲರೂ ಡೌನ್ ಟು ಅರ್ತು ಚೆನ್ನಾಗಿ ಮಾತಾಡಿಸಿದ್ರು, ಸಿಕ್ಕಾಪಟ್ಟೆ ಏನು ಹೇಳ್ತಾರೆ ಒಂಥರ ನಾರ್ಮಲ್ ಆಗಿ ಫೋಟೋ ಗಿಟೋ, ಖುಷಿ ಅನಿಸುತ್ತೆ. ಫೋಟೋ ಗಿಟೋ ಎಲ್ಲ ತಕ್ಕೊಂಡಿದ್ದು ಎಲ್ಲ ಚಂದ ಅನ್ನಿಸ್ತು. ಸ್ಪೆಷಲಿ ಫಾರಿನ್ ವ್ಲಾಗ್, ಕುಕ್ಕಿಂಗ್ ವ್ಲಾಗ್ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಈಗ ತುಂಬ ಫೇಮಸ್ ಅಲ್ವಾ ಆನ್ಲೈನ್ ಎಲ್ಲ. ಸೊ ಅಂಥವ್ರು ಒಂದಿಷ್ಟು ಜನ ಸಿಕ್ಕಿದ್ರು ನಂಗೆ ಖುಷಿ. ಮೊದಲೇ ನನಗೆ ಅಡುಗೆ ಕುಕ್ಕಿಂಗ್ ಅಂದರೆ ಇಷ್ಟ, ಅದೆಲ್ಲ ಮಾತಾಡ್ಸ್ಕೊಂಡು ಬಂದಿದ್ದಾಯಿತು. ಬನ್ನಿ, ಇನ್ನು ಲೋಕಲ್ಗಳ ರೆಸ್ಪಾನ್ಸು ಅಥವಾ ಲೋಕಲೈಟ್ಸ್ ಅಂತ ಏನು ಹೇಳ್ತೀವಿ, ಸ್ಥಳೀಯರ ಜೊತೆಗೆ ನಾವು ಕೂಡ ಸಮಾಧಾನದಿಂದ ವರ್ತಿಸ್ಬೇಕು. ಅವರು ವೈಸಾವರ್ಸ ಟೂರ್ಗೆ ಹೋದಾಗ, ಸ್ಪೆಷಲಿ ಬೇರೆ ಭಾಷೆ ಎಲ್ಲ ಇದ್ದಾಗ, ಯಾಕಂದರೆ ನಾವು ಪರಿಚಿತರು ಇರೋದಿಲ್ಲ ಆ ಜಾಗಗಳಿಗೆ, ಹೀಗಾಗಿ ಸ್ವಲ್ಪ ಸಮಾಧಾನ ಸಮಾಧಾನ ಥಂಡ್ರಕ್ಕೋ ಅಂತೀವಲ್ಲ, ಅದು ನಮಗೆ ಇರಬೇಕಾಗತ್ತೆ ವೈಸಾವರ್ಸ ಇದ್ದರೂ ಕೂಡ. ಸೊ ಅದು ಒಂದು ನೆನ್ಪಿಡಬೇಕು. ಇದನ್ನು ಹೇಳಿದ್ನಲ್ಲ, ಡೈರಿ ಬರೆಯೋದನ್ನು ಮರಿಬೇಡಿ ಟೂರ್ಗಳಿಗೆ ಹೋದಾಗ, ಖುಷಿ ಅನಿಸುತ್ತೆ ಅದನ್ನು ಓದೋದಕ್ಕೆ. ಹಾಗೆ ಲೋಕಲ್ ಫುಡ್ನ ಟೇಸ್ಟ್ ಮಾಡಿ, ಎಷ್ಟೇ ಬೋರ್ ಅನಿಸ್ಬೋದು, ಏನೇ ಅನಿಸ್ಬೋದು, ಬೆಂಗಳೂರಿಗೆ ವಾಪಸ್ ಬಂದಮೇಲೆ ಇಡ್ಲಿ ಸಾಂಬಾರ್ ತಿನ್ನೋದಿದ್ದೇ ಇದೆ, ಅಲ್ಲಿ ಹೋದಾಗ ಅಲ್ಲಿ ಏನಿರುತ್ತೆ ಅದನ್ನು ಚೆನ್ನಾಗಿ ತಿಂದು ಎಂಜಾಯ್ ಮಾಡೋಣ, ಏನಂತೀರಾ? ಹಾಗೆಯೇ ಪ್ರತಿಯೊಂದು ಟೂರ್ಗಳು ಅದರದ್ದೇ ಆದ ವಿಶೇಷ ಇರುತ್ತೆ. ಟೆಂಪಲ್ ರನ್ ಕೂಡ ಇನ್ಕ್ಲೂಡ್ ಇರುತ್ತೆ, ದೊಡ್ಡ ದೊಡ್ಡ, ಸ್ಪೆಷಲಿ ಉಜ್ಜಯಿನಿ ಇರಬಹುದು, ಕಾಶಿ, ತಿರುಪತಿ, ತ್ರಯಂಬಕೇಶ್. ಸೌತದಲ್ಲಿ ನಾನು ಹೇಳಿದ್ರೆ

ನಮ್ಮ ನಿಯರ್ ಬೈದಿಕ್ ಪ್ರಾಬ್ಲಮ್ ಆಗಲ್ಲ. ತುಂಬ ದೂರ ದೂರ ಹೋದಾಗ ತ್ರಯಂಬಕೇಶ್ವರ ಇರಬಹುದು, ಇಲ್ಲೆಲ್ಲ ಹೋದಾಗ ಕ್ಯೂ ಅಂತ ಗೊತ್ತೇ ಇರುತ್ತೆ. ಅಕಸ್ಮಾತ್ ವಿ ಐ ಪಿ ದರ್ಶನ ಆ ಥರದ್ದು ಏನಾದರೂ ಕ್ಯೂ, ನೀವು ಕೂಪನ್ ತೊಗೊಳದೇ ಇದ್ದಾಗ ಈ ಕ್ಯೂ ಸಿಸ್ಟಮ್ನ ಮ್ಯಾನೇಜ್ ಮಾಡೋದು. ಇನ್ನು ಅಫ್ಕೋರ್ಸ್ ಕೆಲವು ಕಡೆ ಅಲ್ಲಿಯ ರೀತಿ ರಿವಾಜುಗಳಿಗೆ ತಕ್ಕ ಹಾಗೆ ಉಡುಪುಗಳಿರ್ಬೋದು, ಅದೆಲ್ಲವೂ ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ. ಈ ಟೆಂಪಲ್ ರನ್ನು ಕೂಡ ಬಹಳ ವಿಶಿಷ್ಟವಾಗಿರುತ್ತೆ. ಅಫ್ಕೋರ್ಸ್ ನನಗನ್ಸೋ ಮಟ್ಟಿಗೆ ಒಂದು 6-7 ದಿನದ ಟೂರ್ ಪ್ಲ್ಯಾನಲ್ಲಿ ಯಾವುದಾದ್ರೂ ಒಂದೆರಡು ಟೆಂಪಲ್ ರನ್ ಇದ್ದೇ ಇರುತ್ತೆ, ಅದು ಖುಷಿ ಕೂಡ ಕೊಡುತ್ತೆ. ಇನ್ನೊಂದಿಷ್ಟು ಮಾತುಗಳಿದೆ, ನೋಡೋಣ ಎಷ್ಟು ಕವರ್ ಮಾಡೋಕ್ಕಾಗತ್ತೆ ಅಂತ. ಸದ್ಯಕ್ಕೆ ಒಂದು ಹಾಡು ಕೇಳಿಸಿ ವಾಪಸ್ ಬರ್ತೀನಿ.

ಇದುವರೆಗೂ ನೀವು ಕೇಳ್ತಾ ಇದ್ರಿ ನವಿಲುಗರಿ ಕಾರ್ಯಕ್ರಮವನ್ನ. ಈ ಹೊತ್ತು ನಿಮ್ಮ ಮಾತಿನ ಅತಿಥಿಯಾಗಿದ್ದು ನಾನು ನಿಮ್ಮ ಗೆಳತಿ ವಿಜಯಶ್ರೀ. ನಾನಿನ್ನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ, ಇನ್ನು ನಂತರದ ಸಂದೇಶಗಳ ಬಂದ್ರೆ ಅದನ್ನ ಓದೋದಕ್ಕಾಗೋದಿಲ್ಲ. ಖಂಡಿತ ಮತ್ತೆ ಮುಂದಿನ ನವಿಲುಗರಿಯಲ್ಲಿ ಸಿಗೋಣ. ಗೊತ್ತಲ್ಲ, ಅಲ್ಲಿವರೆಗೂ ನಿಮ್ಮ ಕೇರ್ನ ನೀವು ತುಂಬಾ ಚೆನ್ನಾಗಿ ತಗೊಳ್ಳಿ, ಖುಷಿ ಖುಷಿಯಾಗಿರಿ. ಸಮಯ ಸಿಕ್ಕಾಗ ಪಾಕೆಟ್ ಅಲೋ ಮಾಡಿದಾಗ ಖಂಡಿತ ಟೂರ್ ಮಾಡ್ತಾ ಇರಿ, ಆ ನೆನಪನ್ನೆಲ್ಲ ಚೆನ್ನಾಗಿ ಲಾಕ್ ಮಾಡ್ಕೊಳ್ಳಿ. ನೀವು ಎಲ್ಲೇ ಪ್ರವಾಸ ಹೋದ್ರೂ ಖುಷಿಯಾಗಿ ಸೇಫ್ ಆಗಿ ಮತ್ತೆ ಮರಳಿ ಮನೆಗೆ ಬಂದು ಅದನ್ನ ಮೆಲುಕು ಹಾಕ್ತಾ ಇರಿ. ಸಿಗೋಣ ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ.

ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. 1:51 ಈ ಹೊತ್ತಿನಲ್ಲಿ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಅಜಯ್ ರಮ್ಯಾ. ಹೌದು, ಕೈರುಚಿ ಅನ್ನೋವಂಥದ್ದು ಕೆಲವು ಸಲ ತುಂಬ ಸಮಯ ತಗೊಂಡು ಮಾಡುವಂಥ ಅಡುಗೆಯಲ್ಲಿ ಮಾತ್ರ ಇರೋದಿಲ್ಲ, ದಿಢೀರ್ ರೆಸಿಪಿಗಳಲ್ಲೂ ಕೂಡ ನಿಮ್ಮ ಕೈರುಚಿಯನ್ನು ನೀವು ತೋರಿಸಬಹುದು. ಸಾಮಾನ್ಯವಾಗಿ ದಿಢೀರ್ ರೆಸಿಪಿಗಳು ಅಂತಲೇ ಒಂದಷ್ಟು ರೆಸಿಪಿಗಳಿಗೆ ನಾವು ಹೆಸರಿಟ್ಬಿಟ್ಟಿರ್ತೀವಿ. ಯಾಕೆ ಅಂತ ಹೇಳಿದ್ರೆ, ಸಡನ್ ಆಗಿ ಮನೇಲಿ ಗೆಸ್ಟ್ ಬಂದರು ಅಂದಾಗ, ಅಥವಾ ಸಮಯ ಸಾಲ್ತಾ ಇಲ್ಲ, ಇನ್ನು 10 ನಿಮಿಷದಲ್ಲಿ ಏನಾದರೂ ಮಾಡ್ಕೊಂಡು ತಿಂದಿಡಬೇಕು ಅಂತ ಅನ್ನಿಸಿದಾಗ, ನಾವು ಪ್ರಿಪೇರ್ ಮಾಡ್ಕೊಳ್ಳುವಂಥ ಎಲ್ಲ ರೆಸಿಪಿಗಳಿಗೆ ನಾವು ದಿಢೀರ್ ರೆಸಿಪಿಗಳು ಅಂತಲೇ ಕರಿಬಹುದು. ಹಾಗಿದ್ದಾಗ ನೀವು ದಿಢೀರ್ ರೆಸಿಪಿಗಳ ಲಿಸ್ಟ್ನಲ್ಲಿ ಫಸ್ಟ್ ಮಾಡುವಂಥದ್ದು ಯಾವುದು, ಯಾವ ಸಮಯದಲ್ಲಾದರೂ ಸರಿ ಇದೇ ರೆಸಿಪಿ ಫಾಸ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಅಂತ ನಿಮಗನ್ಸಿದರೆ ಯಾವ ರೆಸಿಪಿ ಅದು, ಹೇಗೆ ಮಾಡ್ತೀರಾ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಏ, ಸಂದೇಶ ಕಳಿಸೋದಕ್ಕಿಂತ ಕರೆ ಮಾಡಿ ಹೇಳಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವ ಅಂತ ನಿಮಗನ್ಸಿದ್ರೆ ಖಂಡಿತ ಕರೆ ಕೂಡ ಮಾಡ್ಬೋದು. 3228126 ನಮ್ಮ ಸ್ಟುಡಿಯೋ ನಂಬರ್, ಪ್ರಾರಂಭದಲ್ಲಿ 0800 ಆ್ಯಡ್ ಮಾಡೋದು ಮರಿಬೇಡಿ. 0800222281206 ನಮ್ಮ ದೂರವಾಣಿ ಸಂಖ್ಯೆ. ಸಂದೇಶದ ಮೂಲಕ ಹೇಳ್ತೀರಿ ಅನ್ನೋದಾದರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. 9489901013 ನಮ್ಮ ವಾಟ್ಸಪ್ ನಂಬರು. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಏನ್ ಮಾಡೋದು ಮನೆಗೆ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ. ಇಮ್ಮಿಡಿಯೇಟ್ ಆಗಿ ಈಗ ಏನಾದರೂ ಮಾಡಬೇಕಲ್ಲ, ಒಂದು 10 ನಿಮಿಷ 15 ನಿಮಿಷದಲ್ಲಿ ಪ್ರಿಪೇರ್ ಮಾಡುವಂಥ ರೆಸಿಪಿ ಏನಪ್ಪ ಇದೆ ಅಂದರೆ ಇನ್ಸ್ಟಂಟ್ ರವಾ ದೋಸೆ ಇದೆಯಲ್ಲ ರಮ್ಯ, ಯಾಕೆ ಮರಿಬೇಕು ಅದನ್ನು ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಿದ್ದೀರಾ ಅಲ್ವೇ. ಖಂಡಿತವಾಗಿಯೂ ರವಾ ದೋಸೆ ಆಗಿರ್ಬೋದು, ಅವಲಕ್ಕಿ ಒಗ್ಗರಣೆ ಕೂಡ ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾಡಿಬಿಟ್ಟು ಅಪ್ಪ ಸದ್ಯದ ಮಟ್ಟಿಗೆ ಹೊಟ್ಟೆ ತುಂಬಿಸ್ಕೊಳ್ಳಿ, ಆಮೇಲೆ ಯೋಚನೆ ಮಾಡೋಣ ಮಿಕ್ಕಿದ್ರ ಬಗ್ಗೆ ಅಂತ ಕೂಡ ಹೇಳೋರಿದ್ದಾರೆ. ಇನ್ನೂ ಸುಲಭವಾಗಿ ಅಕ್ಕಿ ಹಿಟ್ಟಿನ ದೋಸೆ ಕೂಡ ಮಾಡ್ತಾರೆ. ಒಂದಷ್ಟು ಹಿಟ್ಟುಗಳನ್ನೆಲ್ಲ ಇವಾಗ ಒಟ್ಟಾಗಿ ಸೇರಿಸಿ ಸ್ವಲ್ಪ ಮೆಣಸಿನಕಾಯಿ, ಅದಕ್ಕೆ ಏನು ಬೇಕು ಇಂಗ್ರೀಡಿಯೆಂಟ್ಸು, ಜೀರಿಗೆ, ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸಿಲಿ ಒಂದ್ಸಲ ಗರ್ರನ್ಸ್ಬಿಟ್ಟು ಹಾಗೆ ದೋಸೆ ಹಾಕಿಬಿಟ್ರೆ ಹೆಂಚ ಮೇಲೆ ಏನು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನಕ್ಕೆ ಅಂತ ಹೇಳ್ತಿದ್ದೀರಾ. ಖಂಡಿತವಾಗಿ ಈ ರೀತಿ ಎಷ್ಟೋ ದಿಢೀರ್ ರೆಸಿಪಿಗಳನ್ನು ನಾವು ಪ್ರತಿನಿತ್ಯ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡೋದಕ್ಕೆ ಸಿದ್ಧ ಮಾಡ್ಕೊಳ್ತೀವಿ. ಕೆಲವು ಸಲ ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟಿದ್ದೀವಿ, ಮಕ್ಕಳಿಗೆ ಶಾಲೆಗೆ ತಡ ಆಗಿಬಿಟ್ಟಿದೆ ಅಂದಾಗ ಇದೇ ದಿಢೀರ್ ರೆಸಿಪಿಗಳು ನಮ್ಮ ನೆರವಿಗೆ ಬರುವಂಥದ್ದು. ಎಸ್, ಇದಾಗಿತ್ತು ಕರೆಯಲಿ ಕೈರುಚಿ ಕಾರ್ಯಕ್ರಮ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM Rainbow 101.3 ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ದೇಶದಲ್ಲಿ ಸೆಮಿಕಂಡಕ್ಟರ್ ವ್ಯವಸ್ಥೆ ಕ್ಷಿಪ್ರ ವಿಸ್ತರಣೆ, ನಾವೀನ್ಯತೆ ಹೂಡಿಕೆ ಹಾಗೂ ಬೆಳವಣಿಗೆಯ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ಸ್ಟೆಮ್ ಸೆಲ್ ಥೆರಪಿ ನಿಯಂತ್ರಣ ಕುರಿತು ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಸೂಚನೆ ಬಿಡುಗಡೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆರಂಭ. ಹಾಗೂ ವಿಶ್ವ ಚೆಸ್ ಒಲಿಂಪಿಯಾಡ್, ಭಾರತದ ಮಹಿಳೆಯರು ಮತ್ತು ಪುರುಷರ ತಂಡಗಳ ಶುಭಾರಂಭ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಯಶೋಭೂಮಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಿದರು. ಇದೇ ವೇಳೆ ಪ್ರಧಾನಿಯವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಮತ್ತು ದೇಶದ 2 ಸೆಮಿಕಂಡಕ್ಟರ್ ಘಟಕಗಳಲ್ಲಿ ಉತ್ಪಾದನೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಪ್ರಧಾನಿ, ಒಂದೆಡೆ ಭಾರತದ ಆರ್ಥಿಕತೆ ಬೆಳೆಯುತ್ತಿದೆ, ಮತ್ತೊಂದೆಡೆ ಭಾರತದ ಮೇಲಿನ ಜಾಗತಿಕ ವಿಶ್ವಾಸವು ವೃದ್ಧಿಯಾಗುತ್ತಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಬದ್ಧತೆಯಿಂದ ದುಡಿಯುತ್ತಿದ್ದಾರೆ ಎಂದು ಹೇಳಿದರು.
1: ಭಾರತ್ ಕಿ ಕ್ವಾರ್ಟರ್ಲಿ ಜಿಡಿಪಿ ರಿಪೋರ್ಟ್ ಆಯಿ और इस चैलेंजिंग पीरियड में भी भारत ने 7.8% ग्रोथ हासिल करके दिखाई है और इसी दरमियान जापान की क्रेडिट रेटिंग एजेंसी ने भारत की सॉवरेन रेटिंग में सुधार किया है, अपग्रेड किया है और ये भी 3 दशक के बाद, करीब 35 साल के बाद हुआ है.
0: ಭಾರತದ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆ ಅತ್ಯಂತ ಕ್ಷಿಪ್ರವಾಗಿ ವಿಸ್ತರಣೆಗೊಳ್ಳುತ್ತಿದೆ ಮತ್ತು ಅದು ನಾವೀನ್ಯತೆ, ಹೂಡಿಕೆ ಮತ್ತು ಬೆಳವಣಿಗೆಯ ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಇದಕ್ಕೂ ಮುನ್ನ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ದೇಶದ ಅಭಿವೃದ್ಧಿಗೆ ಸೆಮಿಕಾನ್ ಅತ್ಯಗತ್ಯವಾಗಿದ್ದು ಅದು ದಶಕಗಳ ಹಿಂದೆಯೇ ದೇಶಕ್ಕೆ ಬೇಕಾಗಿತ್ತು, ಆದರೆ ಅದು ಕೈಗೂಡಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದಲ್ಲಿ ಸೆಮಿಕಾನ್ 2.0 ಅಡಿ 6 ಪ್ರಮುಖ ವಿಷಯಗಳಿಗೆ ಒತ್ತು ನೀಡಿ ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಭದ್ರ ಬುನಾದಿ ಹಾಕಲಾಗಿದೆ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಹಲವು ಮಹತ್ವದ ಪರಿವರ್ತನೆಗಳನ್ನು ಕಾಣಬಹುದಾಗಿದೆ ಎಂದರು.
2: Semicon 2.0 will build the semiconductor industry over 6 pillars. Pillar number 1 is design. The pillar number 2 is machines and materials. Pillar 3 will be more display, memory, silicon, compound and logic fabs. Pillar 4 will be more advanced packaging units. Pillar 5 will be research and development. The pillar 6 is about talent.
0: 3 ದಿನಗಳ ಈ ಸಮಾವೇಶದಲ್ಲಿ ಸಹಭಾಗಿತ್ವ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಪೋಷಣೆಯನ್ನು ಮಾಡುವ ಕಾರ್ಯದ ಬಗ್ಗೆ ಚರ್ಚಿಸಲು ಒತ್ತು ನೀಡಲಾಗುವುದು. ಈ ಸಮಾವೇಶದಲ್ಲಿ 50 ಅಧಿಕ ರಾಷ್ಟ್ರಗಳ 300 ಹೆಚ್ಚು ಅಂತಾರಾಷ್ಟ್ರೀಯ ಕಂಪನಿಗಳ 600 ಪ್ರದರ್ಶಕರು ಭಾಗವಹಿಸಿದ್ದಾರೆ. ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ್ ಮತ್ತು ಸ್ವೀಡನ್ ಸೇರಿ 6 ರಾಷ್ಟ್ರಗಳ ಮಳಿಗೆಗಳನ್ನು ಸ್ಥಾಪಿಸಲಾಗಿದ್ದು, ಅವುಗಳ ಜೊತೆಗೆ 12 ರಾಜ್ಯಗಳ ಮಳಿಗೆಗಳು ಮತ್ತು ಸ್ಮಾರ್ಟ್ಆಪ್ ಪೆವಿಲಿಯನ್ ಕೂಡ ಸ್ಥಾಪನೆಯಾಗಿದೆ. ಸಿಲಿಕಾನ್ ಟು ಸಿಸ್ಟಮ್ಸ್, ಬಿಲ್ಡಿಂಗ್ ದಿ ಇಕೋಸಿಸ್ಟಮ್ಸ್, ಇದು ಸಮಾವೇಶದ ಘೋಷವಾಕ್ಯವಾಗಿದೆ. ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಾಧನಗಳ ಮೌಲ್ಯ ಸರಣಿಯಲ್ಲಿರುವ ಜಾಗತಿಕ ಮತ್ತು ಭಾರತೀಯ ಕಂಪನಿಗಳು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ನವೋದ್ಯಮಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ಸಮಾವೇಶದಲ್ಲಿ ಭಾಗವಹಿಸಿ ನಾನಾ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸುವರು. ಸ್ಟೆಮ್ ಸೆಲ್ ಥೆರಪಿ, ಕಾಂಡಕೋಶ ಚಿಕಿತ್ಸೆ ನಿಯಂತ್ರಣ ಕುರಿತಂತೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಲಹಾ ಸೂಚನೆಯನ್ನು ಹೊರಡಿಸಿದೆ. ಅದರಲ್ಲಿ ಸಚಿವಾಲಯ ಅನುಮೋದಿಸಿದ ಪಟ್ಟಿಯಲ್ಲಿರುವ ರೋಗಗಳನ್ನು ಹೊಂದಿರುವವರಿಗೆ ಮಾತ್ರ ಅಂತಹ ಚಿಕಿತ್ಸೆಯನ್ನು ನೀಡಲು ಅನುಮತಿ ನೀಡಬೇಕು ಎಂದು ಸೂಚಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಬಿಜೆಪಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನವನ್ನು ಆರಂಭಿಸಿದೆ. ಈ ಅಭಿಯಾನ ಮುಂದಿನ ತಿಂಗಳು 17ರವರೆಗೆ ನಡೆಯಲಿದ್ದು, ಅಭಿಯಾನದ ಮೊದಲ

0: ದಿನವಾದ ಇಂದು ದೇಶದ ಹಲವೆಡೆ ಸ್ವಚ್ಛತಾ ಕಾರ್ಯಕ್ರಮಗಳು, ರಕ್ತದಾನ ಶಿಬಿರಗಳು ಮತ್ತಿತರ ಚಟುವಟಿಕೆಗಳು ನಡೆದವು. ಪಕ್ಷದ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ರಕ್ತದಾನ ಶಿಬಿರ ಉದ್ಘಾಟಿಸಿದರು. ಈ ವೇಳೆ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತ ಕ್ಷಿಪ್ರ ಪ್ರಗತಿ ಕಾಣುತ್ತಿದ್ದು 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧಿಸಲಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯಲಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಬಾಹ್ಯಾಕಾಶವೆಂದರೆ ಭಾರತದಲ್ಲಿ ಕೇವಲ ಇಸ್ರೋ ಎಂದು ಮನೆ ಮಾತಾಗಿತ್ತು. ಆದರೆ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರಕಿಸಿಕೊಡಲಾಯಿತು. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟಿಸಿ ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿಯವರಿಗೆ ಮುಕ್ತಗೊಳಿಸಲಾಯಿತು. 2014ರವರೆಗೆ ಭಾರತದಲ್ಲಿ ಒಂದೇ ಒಂದು ಬಾಹ್ಯಾಕಾಶ ನವೋದ್ಯಮವಿತ್ತು. ಇದೀಗ 2026ರಲ್ಲಿ ಸುಮಾರು 440 ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮಗಳು ನೋಂದಣಿಯಾಗಿದ್ದು ಅವುಗಳ ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಇದಕ್ಕೆ ಸಾಕ್ಷಿ ಎಂದರೆ ಕಳೆದ 8 ಜುಲೈ ಖಾಸಗಿಯವರು ನಿರ್ಮಿಸಿದ ಮೊದಲ ಭಾರತೀಯ ರಾಕೆಟ್ನಿಂದ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್1ರ ಯಶಸ್ವಿ ಉಡಾವಣೆಯಾಗಿದೆ. ಇಂದು 75ನೇ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಗೃಹ ಸಚಿವರು ಸೇರಿದಂತೆ ಹಲವು ಗಣ್ಯರು ಶುಭ ಕೋರಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಮೋದಿಯವರ ಅಸಾಧಾರಣ ಸಾರ್ವಜನಿಕ ಸೇವೆಯನ್ನು ಸ್ಮರಿಸಿ ಕಳೆದ 25 ವರ್ಷಗಳಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಅವರು ರಾಷ್ಟ ನಿರ್ಮಾಣಕ್ಕೆ ಅಪ್ರತಿಮ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಉತ್ತಮ ಆಡಳಿತದ ಹಲವು ಹೆಗ್ಗುರುತುಗಳನ್ನು ಮೂಡಿಸಿರುವ ಪ್ರಧಾನಿ ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಗೆ ಅದ್ಭುತ ವೇಗವನ್ನು ತಂದುಕೊಟ್ಟಿದ್ದಾರೆ. ದೇಶವನ್ನು ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಡಾ ಸಿಪಿ ರಾಧಾಕೃಷ್ಣನ್ ನರೇಂದ್ರ ಮೋದಿಯವರ ದೂರದರ್ಶಿ ನಾಯಕತ್ವದಲ್ಲಿ ಭಾರತ ಜಗತ್ತಿನಲ್ಲೇ ಅತ್ಯಂತ ಪ್ರಕಾಶಮಾನ ಸ್ಥಾನವನ್ನು ಅಲಂಕರಿಸುವುದಲ್ಲದೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಪ್ರಧಾನಿಯವರಿಗೆ ಶುಭ ಕೋರಿದ್ದಾರೆ ಮತ್ತು ನರೇಂದ್ರ ಮೋದಿಯವರ ಅವಿರತ ಪರಿಶ್ರಮ, ತ್ಯಾಗ ಮತ್ತು ದೂರದರ್ಶಿಯ ಸಂಕೇತವಾಗಿದ್ದಾರೆ. ದೇಶದ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿರುವ ಪ್ರಧಾನಿಯವರು 2047ರವರೆಗೆ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಎಂ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಗಣ್ಯರು ಪ್ರಧಾನಿಯವರಿಗೆ ಶುಭ ಕೋರಿದ್ದಾರೆ. ಪಿಎಂ ವಿಶ್ವಕರ್ಮ ಯೋಜನೆ ಇಂದಿಗೆ 3 ವರ್ಷ ಪೂರೈಸಿದೆ. 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ ಈ ಮಹತ್ವದ ಯೋಜನೆಯಡಿ ಈವರೆಗೆ 30 ಲಕ್ಷ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 18 ಬಗೆಯ ಕಸುಬುಗಳಲ್ಲಿ ತೊಡಗಿರುವ ಸಾಂಪ್ರದಾಯಿಕ ವೃತ್ತಿಪರರು ಮತ್ತು ಕರಕುಶಲಕರ್ಮಿಗಳಿಗೆ ಈ ಯೋಜನೆಯಡಿ ಎಲ್ಲಾ ರೀತಿಯ ನೆರವು ನೀಡಲಾಗುವುದು. ಯೋಜನೆಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದು, ನಿರ್ಮಾಣ ಸೇರಿದಂತೆ ಎಲ್ಲಾ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಕರಕುಶಲ ಕರ್ಮಿಗಳನ್ನು ಅಭಿನಂದಿಸಿದ್ದಾರೆ. ಉಜ್ಬೇಕಿಸ್ತಾನದ ಸಮರಖಂಡದಲ್ಲಿ ನಡೆಯುತ್ತಿರುವ 46ನೇ ವಿಶ್ವ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಮಹಿಳೆಯರ ತಂಡ ಡೊಮಿನಿಕ್ ಗಣರಾಜ್ಯದ ವಿರುದ್ಧ 4-0 ಗೆಲುವಿನಿಂದ ತನ್ನ ಅಭಿಯಾನವನ್ನು ಶುಭಾರಂಭ ಮಾಡಿದೆ. ಅಗ್ರಶಾಂಕಿತೆ ಕೊನೆರು ಹಂಪಿ ಫ್ರಾನ್ಚೆಸ್ಕಾ ರಾಮಿರೆಜ್ ಲೂ ಜೋನ್ ಎದುರು ಗೆಲುವು ಸಾಧಿಸಿದರೆ ಆರ್ ವೈಶಾಲಿ ಮಿಗುಲಿನಾ ಡಿಲಾ ರೋಸೋ ಮಾರ್ಟಿನೇಜ್ ವಿರುದ್ಧ ಸುಲಭ ಜಯ ದಾಖಲಿಸಿದರು. ಆದರೆ ವಂತಿಕಾ ಅಗರ್ವಾಲ್ ಗೆಲ್ಲಲು ತುಸುಶ್ರಮ ಪಟ್ಟರು. ಭಾರತೀಯ ಪುರುಷರ ತಂಡವೂ ಸಹ ಗೆಲುವಿನೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದ್ದು ವಿಶ್ವ ಚಾಂಪಿಯನ್ ಡಿ ಗುಕೇಶ್, ನಿಹಾಲ್ ಸರಿನ್ ಮತ್ತು ವಿದಿತ್ ಗುಜರಾತಿ ಥೈಲ್ಯಾಂಡ್ ವಿರುದ್ಧ 3-1 ಅಂತರದ ಭರ್ಜರಿ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಸೆಮಿಕಂಡಕ್ಟರ್ ವ್ಯವಸ್ಥೆ ಕ್ಷಿಪ್ರ ವಿಸ್ತರಣೆ, ನಾವೀನ್ಯತೆ ಹೂಡಿಕೆ ಹಾಗೂ ಬೆಳವಣಿಗೆಯ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ಸ್ಟೆಮ್ ಸೆಲ್ ಥೆರಪಿ ನಿಯಂತ್ರಣ ಕುರಿತು ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಸೂಚನೆ ಬಿಡುಗಡೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆರಂಭ. ಹಾಗೂ ವಿಶ್ವ ಚೆಸ್ ಒಲಿಂಪಿಯಾಡ್, ಭಾರತದ ಮಹಿಳೆಯರು ಮತ್ತು ಪುರುಷರ ತಂಡಗಳ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ತುರತೆ ಇರದ ಸತತ ಉದ್ಯೋಗ ಸರ್ವಹಿತ ಭೂತದ ವೇಷವ ತುರತೆಯಾತ್ಮಕ್ಕೆ ಆತುರತೆ ಇರದ ಸತತೋದ್ಯೋಗ ಸರ್ವಹಿತ ಭೂತದ ವೇಷವ ತುರತೆಯಾತ್ಮಕ್ಕೆ ಕಾತರನು ನೀನಾಗೆ ಮೂರನೆಯ ಸಹಭಾಗಿ ಪ್ರೀತನಾಗುವನೇನೋ ಮಂಕುತಿಮ್ಮ ಕಾತರನು ನೀನಾಗೆ ಮೂರನೆಯ ಸಹಭಾಗಿ ಪ್ರೀತನಾಗುವನೇನೋ ಮಂಕುತಿಮ್ಮ.

ಆತುರತೆ ಇರದ ಸತತೋದ್ಯೋಗ. ಸರ್ವಹಿತ ಭೂತದ ಆವೇಶ ಆತುರತೆ ಆತ್ಮಕ್ಕೆ, ಕಾತರನು ನೀನಾಗಿ ಮೂರನೆಯ ಸಹಭಾಗಿ ಪ್ರೀತನಾಗುವನೇನು ಮಂಕುತಿಮ್ಮ. ಹೇಗಿರಬೇಕು ನನ್ನ ಉದ್ಯೋಗ? ಸತತೋದ್ಯೋಗ, ನಾನು ಸದಾ ಪರಿಶ್ರಮಿ ಆಗಿರಬೇಕು. ನಮ್ಮ ಜೀವನದಲ್ಲಿ ಕ್ಷಣ ಮಾತ್ರ ವ್ಯರ್ಥ ಮಾಡಲಾರದೆ ಪ್ರತಿ ಕ್ಷಣವೂ ದುಡಿತಾ ಇರಬೇಕು. ಆದರೆ ಆತುರತೆ ಇರಬಾರದು, ಅವಸರ ಅವಸರ ಧಾವಂತ ಬೇಡ. ಆತುರತೆ ಇರದ ಹಾಗೆ ಸತತ ಉದ್ಯೋಗ. ಕೆಲವರು ಇಡೀ ದಿವಸ ಕೆಲಸ ಮಾಡಿದೆ ಸರ್ ಏನು ಸುಖನೇ ಇಲ್ಲ ಅಂತಾರೆ. ಆ ಸತತೋದ್ಯೋಗ ಆಯಿತು, ಅದರ ಆತುರತೆ ಇರ್ತದೆ. ಆತುರತೆ ಇಲ್ಲದಂತಹ ಸತತೋದ್ಯೋಗ ಸರ್ವಹಿತ. ಭೂತದ ಆವೇಶ ಆತುರತೆ ಆತ್ಮಕ್ಕೆ, ಭೂತದ ಆವೇಶ ಇದೆಯಲ್ಲ ಆ ಆತುರತೆ ಆತ್ಮಕ್ಕಿರಬೇಕು. ಮಾಡಬೇಕು ಮಾಡಬೇಕು. ಯಾಕಂದರೆ ಯಾರೊಬ್ಬರು ಹೇಳ್ತಾ ಇದ್ರು, ನಿಮ್ಗೆ ಜಾಸ್ತಿ ವಯಸ್ಸಾಯಿತು, ಹುಷಾರಾಗಿರ್ಬೇಕು, ಇಂದ ಕೆಲಸ ಕಮ್ಮಿ ಮಾಡಿಕೊಳ್ಳಿ ಅಂತ. ಆ ದೊಡ್ಡವರು ಭಾಳ ಚಂದ ಹೇಳಿದರು, ಹೌದಪ್ಪ ನನಗೆ ಆಯುಷ್ ಜಾಸ್ತಿ ಆಯ್ತಲ್ಲ.

ವಯಸ್ಸು ಜಾಸ್ತಿ ಆಯ್ತಲ್ಲ, ಇನ್ನು ಜಾಸ್ತಿ ಕೆಲಸ ಮಾಡ್ಬೇಕು ನಾನು ಅಂತ. ನನಗೆ ಮಿಕ್ಕಿರೋ ಟೈಮ್ ಬಹಳ ಕಮ್ಮಿ ಇದೆ ಏನಂತ. ವಯಸ್ಸಾದ ನನ್ನ ಮಿಕ್ಕಿರೋ ಟೈಮ್ ಕಮ್ಮಿ ಅಲ್ವಾ, ಅದಕ್ಕೆ ಜಾಸ್ತಿ ಕೆಲಸ. ಅದಕ್ಕೆ ಹೇಳ್ತಾರೆ ಆತುರತೆ ಆತ್ಮಕ್ಕೆ, ಆತ್ಮ ಹಪಹಪಿ ಮಾಡಬೇಕು, ನಾನು ಮಾಡಬೇಕು, ಸಾಧನೆ ಮಾಡಬೇಕು, ಆತ್ಮಕ್ಕೆ ಇರಬೇಕು. ಆದರೆ ನಾನು ಕೆಲಸ ಉದ್ಯೋಗ ಮಾಡಬೇಕಾದ್ರೆ ಆತುರತೆ ಬೇಡ. ಕಾತುರನು ನೀನಾಗೆ ಆ ಆತ್ಮ ರಕ್ಷಣಕ್ಕೆ, ಆತ್ಮ ಬೆಳೆಸ್ಕೊಳ್ಳೋದಕ್ಕೆ ನೀನು ಕಾತುರನಾಗಿದ್ದರೆ ಚೆನ್ನಾಗಿದೆ. ಮೂರನೆಯ ಸಹಭಾಗಿ ಪ್ರೀತನಾಗುವನೇನು ಮಂಕುತಿಮ್ಮ. ನಾ ಮೂರು ಜನ ಸಹಭಾಗಿಗಳು ಅಂತ ಹೇಳಿದೆ, ಮೂರು ರೊಟ್ಟು ವಿಚಾರ ಅಂತ ಹೇಳಿದೆ. ನಾನು, ಜಗತ್ತು ಮತ್ತು ಅದೃಷ್ಟ. ನಾನು ಆತ್ಮ ಬೆಳೆಸ್ಕೊಳ್ಳೋದಕ್ಕೆ, ಆತ್ಮೋದ್ಧತಿಗೆ, ಆತ್ಮೋದ್ಧಾರಕ್ಕೆ ನಾನು ಕಾತುರನಾಗಿದ್ದರೆ ಆ ಮೂರನೆಯ ಸಹಭಾಗಿ ಇದ್ದಾನಲ್ಲ ಅದೃಷ್ಟ, ಅವನು ಪ್ರೀತನಾಗುವನೇನು ಮಂಕುತಿಮ್ಮ. ಅವನು ನಿನಗೆ ಪ್ರೀತಿ ತೋರಿಸ್ತಾನೆ. ಅದೃಷ್ಟ ಒಲಿದ್ರೆ ನಿನಗೆ ಒಳ್ಳೆಯದಾಗ್ತದೆ. ಆದ್ದರಿಂದ ಮೂರನೇ ಸಹಭಾಗಿಯನ್ನು ಮೆಚ್ಚು ಮಾಡಬೇಕಾದ್ರೆ ಆತ್ಮ ಆತ್ಮೋನ್ನತಿಗೆ ಪ್ರಯತ್ನ ಮಾಡುವಂಥ

0: ತಾದೊಡೆಯು ಮೊಳಿತನಾಗಿಸದು ಹಠ, ಮಣಿಕನಕ ಸಂಕೋಲೆ ತನುವ ಬಂಧಿಸದೆ. ಎಣಿಕೆಯೊಳಿತಾದೊಡೆಯು ಮೊಳಿತನಾಗಿಸದು ಹಠ, ಮಣಿಕನಕ ಸಂಕೋಲೆ ತನುವ ಬಂಧಿಸದೆ. ತನಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ, ಮನ ಸರ್ವ ಸಮವಿರಲಿ ಮಂಕುತಿಮ್ಮ.
1: ತನಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ, ಮನ ಸರ್ವ ಸಮವಿರಲಿ ಮಂಕುತಿಮ್ಮ.

0: ಎಳಿತು ಆದೊಡೆಯುಂ ಒಳಿತನಾಗಿಸದು ಹಠ. ಮಣಿಕನಕ ಸಂಕೋಲೆ ತನುವ ಬಂಧಿಸದೆ ತನೆಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ ಮನ ಸರ್ವ ಸಮವಿರಲಿ ಮಂಕುತಿಮ್ಮ. ಈ ಭಾಗಗಳೇ ಚಂದ ಕಗ್ಗದ್ದು. ಎಷ್ಟು ಲೆಕ್ಕ ಹಾಕಿದ್ರು ಕೂಡ ಹಠ ಇದ್ರೆ ಒಳ್ಳೇದಾಗೋಲ್ಲ. ಛಲದಿಂದ ಇದುವರೆಗೂ ದೊಡ್ಡವರಾದವರು ಇಲ್ಲ. ಛಲ ಕಟ್ಕೊಂಡದ್ದಂಥ ಹಿರಣ್ಯಕಶಿಪು ದೊಡ್ಡವನಾಗಲಿಲ್ಲ, ಹಿರಣ್ಯಾಕ್ಷ ದೊಡ್ಡವನಾಗಲಿಲ್ಲ, ರಾವಣ ದೊಡ್ಡವನಾಗಲಿಲ್ಲ, ದುರ್ಯೋಧನ ದೊಡ್ಡವನಾಗಲಿಲ್ಲ. ನೆಲಕಿರಿವೆನೇಂ ಛಲಕಿರಿವೆಂ ಅಂತ ಹೇಳಿದವನು ದುರ್ಯೋಧನ. ನೆಲ ಬೇಕಾಗಿಲ್ಲ, ನಾನು ಛಲಕ್ಕೋಸ್ಕರ ಹೋರಾಡ್ತೀನಿ ಅಂತ. ಆ ಹಠ ಇದೆಯಲ್ಲ, ಎಂದೂ ಒಳಿತನಾಗಿಸೋದು, ಎಂದೂ ಒಳ್ಳೇದು ಮಾಡಲ್ಲ. ಛಲಕ್ಕೋಸ್ಕರ ಮಾಡಿದ್ದು ಯಾವತ್ತೂ ಒಳ್ಳೇದಾಗೋದಿಲ್ಲ. ಯಾಕೆಂದರೆ ಮಣಿಕನಕ ಸಂಕೋಲೆ ತನುವ ಬಂಧಿಸದೆ. ಏನಪ್ಪ ಪಾಪ ದೊಡ್ಡವರು, ಇವರಿಗೆ ಬಂಗಾರದ್ದು ಹಾಕೋಣ, ಕೋಳ ಹಾಕೋಣ, ಕಬ್ಬಿಣದ್ದು ಯಾಕೆ ಹಾಕಬೇಕು ಅಂತ. ಬಂಗಾರದ ಹಾಕಿದರೆ ಕೋಳ ಕೋಳನೇ ಅಲ್ವೇ ಅದು. ಅದಕ್ಕೆ ಹೇಳ್ತಾರೆ ಕಣಿಕನಕ ಸಂಕೋಲೆ, ಸಂಕೋಲೆ ಅದು ಬೇಸಿಕಲಿ ಸಂಕೋಲೆ. ಆದರೆ ಮಣಿಕನಕ ಅದು ವಜ್ರ ಹಾಕಿದ್ದಾರೆ, ಬಂಗಾರದ ಹಾಕಿದ್ದಾರೆ, ಅದು ತನುವ ಬಂಧಿಸದೆ ಕಟ್ಟೆ ಬಿಡ್ತದಲ್ಲ. ಅದು ಬಂಗಾರ ಬೆಳ್ಳಿಯ ಸಂಕೋಲೆ ಹಾಗೆ ಕಟ್ಟಿ ಹಾಕ್ತದೋ ಹಾಗೆ ಬಂಗಾರದ ಸಂಕೋಲೆ ಕೂಡ ಕಟ್ಟಿ ಹಾಕುವಂಥದ್ದೇ, ಅದು ಬಂಧನವೇ ಹೌದು. ತನೆಯ ನೀರಿದ ಹಸಿ, ಎಷ್ಟು ಚೆನ್ನಾಗಿರೋ ಮಾತಪ್ಪ ಅದು. ತನೆಯ ನೀರಿದ ಹಸಿ, ತನೆಯ ಅಂದರೆ ಮಗ, ಮಗ ಚಾಕು ಹಾಕ್ತಾನೆ ನಿಮಗೆ. ಇರಿದ ಹಸಿ, ಹಸಿ ಅಂದರೆ ಖಡ್ಗ, ಮಗ ಇರಿದಂಥ ಖಡ್ಗ ಮೈಯ ಹುಣ್ಣಾಗಿಸದೆ. ಅಯ್ಯೋ ನನ್ನ ಮಗ ಹಾಕಿದ ಚಾಕು ನನಗೇನಾಗಲ್ಲ ಅಂತ ಸಂತೋಷ ಪಡೋಕ್ಕಾಗತ್ತಾ? ಮಗ ಹಾಕಲಿ ಯಾರೇ ಹಾಕಲಿ ಗಾಯ ಆಗೋದಿಲ್ವೇ? ಮೈಯ ಹುಣ್ಣಾಗಿಸದೆ ಮೈ ನೋವು ಮಾಡೋದಿಲ್ವೇ? ಮನ ಸರ್ವ ಸಮವಿರಲಿ ಮಂಕುತಿಮ್ಮ. ಯಾವಾಗಲೂ ಮನಸ್ಸು ಶಾಂತವಾಗಿ ಸ್ಥಿಮಿತದಲ್ಲಿ ಯಾವಾಗಲೂ ಒಂದೇ ಭಾವದಲ್ಲಿ ಇರಲಿ. ಹಠ ಬೇಡ. ಏನಾದರೂ ಆಗಲಿ ಬಂಗಾರ ಬೇಕು ಅಂತಂದು ಕೂಡ ಬಂಗಾರದ ಸಂಕೋಲೆ ಕೂಡ ನನ್ನ ತನುವನ್ನು ಬಂಧಿಸ್ತದಲ್ಲ. ಅತಿ ಪ್ರೀತಿ, ಅತಿ ವಿಶ್ವಾಸ, ಅತಿ ನಿರಾಸೆ ಯಾವುದು ಬೇಡ. ಮನಸ್ಸು ಸರ್ವಸಮವಿರಲಿ ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. 1:32:15 ಹೊತ್ತಿನಲ್ಲಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಈ ದಿನದ ವಿಶೇಷತೆಯ ಬಗ್ಗೆ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಏನಿದೆ ಈ ದಿನದ ವಿಶೇಷತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.

ಹೌದು, ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ವಿಶ್ವಸಂಸ್ಥೆ ನೀಡಿರುವಂತಹ ಸಂದೇಶವನ್ನ ನಾನು ನಿಮಗೆ ಹೇಳಲೇಬೇಕು. ಏನಿವತ್ತಿನ ಸ್ಪೆಷಲ್ ಅಂದ್ರೆ, ಪ್ರತಿ ವರ್ಷ ಸೆಪ್ಟೆಂಬರ್ 17ನೇ ತಾರೀಕು ಅಂದ್ರೆ ಇಂದು ವಿಶ್ವ ರೋಗಿಗಳ ಸುರಕ್ಷತಾ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ರೋಗಿಗಳು ಹುಷಾರ್ ತಪ್ಪಿದ್ರು, ರೋಗಿಗಳಾದ್ರು ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗೋದು ವಾಡಿಕೆ. ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ತಾರೆ. ಆದ್ರೆ ಈ ರೀತಿ ಚಿಕಿತ್ಸೆ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋದಾಗ ಆಗುವಂತ ಲೋಪದೋಷಗಳು, ಕೆಲವೊಂದು ತಪ್ಪುಗಳಿಂದ ರೋಗಿಗಳ ಪ್ರಾಣಕ್ಕೆ ಅಪಾಯ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ರೋಗಿಗಳ ಸುರಕ್ಷತೆ ಕೂಡ ಬಹಳನೇ ಮುಖ್ಯ ಅನ್ನೋ ಉದ್ದೇಶದಿಂದ ಸೆಪ್ಟೆಂಬರ್ 17ರಂದು ವಿಶ್ವ ರೋಗಿಗಳ ಸುರಕ್ಷತಾ ದಿನವನ್ನ ಜಗತ್ತಿನಾದ್ಯಂತ ಆಚರಿಸಲಾಗುತ್ತೆ.

ವಿಶ್ವ ರೋಗಿಗಳ ಸುರಕ್ಷತಾ ದಿನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವಾಗ ಈ ಒಂದು ದಿನ ಆಚರಣೆಗೆ ಬಂತು ಅಂತ ಹೇಳಿದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ WHO ಇದನ್ನ 2019 ಘೋಷಣೆ ಮಾಡುತ್ತೆ. ಅಲ್ಲಿಂದ ಪ್ರತಿ ವರ್ಷ September 17 ವಿಶ್ವ ರೋಗಿಗಳ ಸುರಕ್ಷತಾ ದಿನವನ್ನ ಆಚರಣೆ ಮಾಡ್ತಾ ಬರಲಾಗ್ತಾ ಇದೆ. ಆರೋಗ್ಯ ರಕ್ಷಣೆಯಲ್ಲಿ ಉಂಟಾಗುವಂತ ತಪಾಸಣೆ ವೇಳೆ ಉಂಟಾಗುವಂತ ಚಿಕಿತ್ಸೆಯ ವೇಳೆ ಉಂಟಾಗುವಂತ ದೋಷಗಳನ್ನು ತಡೆಯುವುದೇ ಇದರ ಪ್ರಮುಖ ಉದ್ದೇಶ ಕೂಡ. ಹಾಗೆ ರೋಗಿಗಳ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವಂತ ದಿನ ಕೂಡ ಇದಾಗಿರಬೇಕು ಅನ್ನುವಂಥದ್ದು. ಅದೆಲ್ಲದರ ಜೊತೆಗೆ ವೈದ್ಯಕೀಯ ಸೇವೆಯನ್ನ ಹೆಚ್ಚು ಸುರಕ್ಷಿತವಾಗಿರಿಸೋದಕ್ಕೆ ಜಾಗತಿಕವಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ September 17 ವಿಶ್ವ ರೋಗಿಗಳ ಸುರಕ್ಷತಾ ದಿನವನ್ನ ಆಚರಿಸಲಾಗ್ತಾ ಇದೆ. ಹಾಗಾದ್ರೆ ಈ ವರ್ಷದ ಘೋಷವಾಕ್ಯ ಅಥವಾ ಥೀಮ್ ಏನು? ಅಸಾಂಕ್ರಾಮಿಕ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಚಂ. ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ, 10 ನೂತನ ಕಾರ್ಯಕ್ರಮ ಘೋಷಣೆ. ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಎತ್ತಿನಹೊಳೆ ಯೋಜನೆಯ ನೀರು ಪೂರೈಕೆ, ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ. ದಕ್ಷಿಣ ಕನ್ನಡದ ತಣ್ಣೀರುಬಾವಿ ಬೀಚ್ನಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧ. ಹಾಗೂ ಪ್ರಧಾನಿ ಜನ್ಮದಿನದ ಹಿನ್ನೆಲೆ ರಾಜ್ಯದಲ್ಲಿಯೂ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. 79ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿಂದು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 50,000 ನಿವೇಶನ ಹಂಚಿಕೆ, 30 ಎಕರೆ ಪ್ರದೇಶದಲ್ಲಿ ಐಟಿ ಪಾರ್ಕ್ ಅಭಿವೃದ್ಧಿ, ಕ್ರೀಡಾನಗರ ಸ್ಥಾಪನೆ, ಕೋಟಿ ವೃಕ್ಷ ಅಭಿಯಾನ ಸೇರಿದಂತೆ 10 ನೂತನ ಕಾರ್ಯಕ್ರಮಗಳನ್ನು ಘೋಷಿಸಿದ್ದಾರೆ. ಈ ಭಾಗದ ಗಂಭೀರ ಸಮಸ್ಯೆಯಾದ ರಕ್ತಹೀನತೆ ತಡೆ ಯೋಜನೆ, ಅಪರಾಧ ತಡೆ, ಸಂಚಾರ ನಿಯಂತ್ರಣಕ್ಕೆ ಎಐ ಆಧಾರಿತ ಸಿಸಿಟಿವಿ ಕ್ಯಾಮರಾ, ನವೋದ್ಯಮಗಳು, ಯುವ ಉದ್ಯಮಿಗಳನ್ನು ಉತ್ತೇಜಿಸಲು ಕ್ರಿಯಾ ಸ್ಥಾಪನೆ, ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಸ್ಥಾಪನೆ, ಜೈವಿಕ ಆರ್ಥಿಕ ಮಿಷನ್, 50 ಕೋಟಿ ವೆಚ್ಚದಲ್ಲಿ ಪ್ರವಾಸೋದ್ಯಮ ತಾಣಗಳ ಅಭಿವೃದ್ಧಿ ಈ ಹೊಸ ಘೋಷಣೆಗಳಲ್ಲಿ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಕರ್ನಾಟಕದ ಕಿರೀಟವಾಗಿದ್ದು ಕಲ್ಯಾಣ ಕರ್ನಾಟಕ ಶಕ್ತಿಪೀಠವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣವೇ ನಮ್ಮ ಆದ್ಯತೆ, ಇದೇ ನಮ್ಮ ಸರ್ಕಾರದ ಮೂಲ ಮಂತ್ರ. ಬೆಂಗಳೂರು ಕರ್ನಾಟಕದ ಕಿರೀಟ, ಕಲ್ಯಾಣ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಪೀಠ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ ತುಂಗಭದ್ರಾ ಕೃಷ್ಣೆಯಂತೆ ಅಭಿವೃದ್ಧಿ ಕೂಡ ತುಂಬಿ ಹರಿತಿದೆ.
0: ಇದಕ್ಕೂ ಮೊದಲು ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ನಗರದಲ್ಲಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ 371J ವಿಶೇಷ ಸ್ಥಾನಮಾನದಡಿ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಸ್ಥಳೀಯ ಯುವಕರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಿವೆ ಎಂದು ಹೇಳಿದ್ದಾರೆ. ದೇಶಕ್ಕೆ 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆತರೆ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿದ್ದ ಈ ಭಾಗವು 1948ರ ಸೆಪ್ಟೆಂಬರ್ 17ರಂದು ವಿಮೋಚನೆಗೊಂಡಿತು ಎಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ಹೋರಾಟದ ಇತಿಹಾಸವನ್ನು ಸ್ಮರಿಸಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಿರ್ಧಾರದಂತೆ ನಡೆದ ಪೊಲೀಸ್ ಕಾರ್ಯಾಚರಣೆಯ ಬಳಿಕ ಈ ಪ್ರದೇಶ ನಿಜಾಮರ ಆಡಳಿತದಿಂದ ಮುಕ್ತವಾಯಿತು ಎಂದು ಹೇಳಿದ್ದಾರೆ. ಇನ್ನೊಂದೆಡೆ ಬಳ್ಳಾರಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಟಿ ರಘುಮೂರ್ತಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ಮೀಸಲು ಪಡೆಯಿಂದ ಗೌರವ ವಂದನೆ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರ ಅಭಿವೃದ್ಧಿಯಲ್ಲಿ ತೀವ್ರವಾಗಿ ಹಿಂದುಳಿದಿದ್ದ ಕಲ್ಯಾಣ ಕರ್ನಾಟಕದಲ್ಲಿನ ಅಸಮತೋಲನ ಸರಿಪಡಿಸಲು ಉದ್ಯೋಗ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ 371J ಜಾರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ನೀರನ್ನು ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಪೂರೈಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕಂಚಿಗನಹಳ್ಳಿಯಲ್ಲಿ ನಡೆಯುತ್ತಿರುವ ಯೋಜನೆಯ ಪ್ಯಾಕೇಜ್ 11ರ ಕಾಮಗಾರಿ ಪರಿಶೀಲಿಸಿದ ಅವರು, ನಿರ್ಮಾಣ ಕಾರ್ಯವನ್ನು ತ್ವರಿತಗೊಳಿಸುವಂತೆ ಸೂಚಿಸಿದ್ದಾರೆ. ನೇತ್ರಾವತಿ ನದಿಯ ಉಪನದಿಯಾದ ಎತ್ತಿನಹೊಳೆ ನೀರನ್ನು ತಿರುಗಿಸುವ ಮೂಲಕ ರಾಜ್ಯದ ಪೂರ್ವ ಮತ್ತು ಮಧ್ಯಭಾಗದ ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಗುರಿ ಹೊಂದಲಾಗಿದೆ. ತುಮಕೂರು ಭಾಗದ ಕಾಮಗಾರಿಯನ್ನು 15ರೊಳಗೆ ಪೂರ್ಣಗೊಳಿಸಲಾಗುವುದು. ಯೋಜಿತ ನೀರು ಪೂರೈಕೆಯನ್ನು ಶೇಕಡ 100ರಷ್ಟು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಗುರುತ್ವಾಕರ್ಷಣ ಕಾಲುವೆ ನಿರ್ಮಾಣದಲ್ಲಿ ಗುಣಮಟ್ಟದ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. 8,000 ಕೋಟಿಗಳಷ್ಟಿದ್ದ ಈ ಯೋಜನೆಯ ಅಂದಾಜು ವೆಚ್ಚ 23,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. 100 ದಿನದಲ್ಲಿ ತುಮಕೂರಿಗೆ ಎತ್ತಿನಹೊಳೆ ನೀರು ಹರಿಸುವ ಗುರಿಯಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಅರಸೀಕೆರೆ ತಾಲೂಕಿನ ತಳಲುತೊರೆಯಲ್ಲಿ ನಿರ್ಮಾಣವಾಗುತ್ತಿರುವ ಎತ್ತಿನಹೊಳೆ ಯೋಜನೆ ಗುರುತ್ವ ಕಾಲುವೆ ಪ್ಯಾಕೇಜ್ 8 ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಶೀಘ್ರದಲ್ಲೇ ತಾಲೂಕಿನ ಜನತೆ ನದಿ ನೀರನ್ನು ನೋಡುವ ದಿನಗಳು ಬರಲಿವೆ ಎಂದು ಹೇಳಿದ್ದಾರೆ. ಈ ಯೋಜನೆ ಪೂರ್ಣಗೊಂಡರೆ ಜಿಲ್ಲೆಗೆ ಕುಡಿಯುವ ನೀರು ದೊರೆಯಲಿದೆ, ಕೆರೆಗಳು ತುಂಬಲಿವೆ, ಅಂತರ್ಜಲ ವೃದ್ಧಿಗೆ ಕೊಳವೆ ಬಾವಿಗಳಲ್ಲಿ ನೀರು ಕಾಣಬಹುದು ಎಂದು ಆಶಾವಾದ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ನದಿ ನೀರಿನ ಹರಿವಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ತಣ್ಣೀರು ಬಾವಿ ಬೀಚ್ನಲ್ಲಿ ಇಂದು ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪರಿಸರ ಹಾಗೂ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಸ್ವಚ್ಛ ಹಾಗೂ ನೈರ್ಮಲ್ಯಯುತ ವಾತಾವರಣ ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವುದರ ಜೊತೆಗೆ ಪ್ರವಾಸೋದ್ಯಮದ ಬೆಳವಣಿಗೆಯ ಮೂಲಕ ಸ್ಥಳೀಯ ಆರ್ಥಿಕತೆಗೂ ಉತ್ತೇಜನ ನೀಡಲಿದೆ ಎಂದು ಹೇಳಿದ್ದಾರೆ. ಸ್ವಚ್ಛತೆಯನ್ನು ಕೇವಲ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತಗೊಳಿಸದೆ ನಿರಂತರ ಜನಾಂದೋಲನವಾಗಿ ರೂಪಿಸಬೇಕು ಎಂದು ಕರೆ ನೀಡಿದ್ದಾರೆ. ಅಭಿಯಾನದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಸಾಮೂಹಿಕವಾಗಿ ಸ್ವಚ್ಛತಾ ಪ್ರತಿಜ್ಞೆ ಸ್ವೀಕರಿಸಿದರು. ಬಳಿಕ ಬೀಚ್ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರಾವಳಿಯ ಬಹುದಿನದ ಬೇಡಿಕೆಗಳು ಈಡೇರುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ಮುಖ್ಯ ವೇದಿಕೆಯಾಗಲಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಸಂಪುಟ ಸಚಿವರ ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಇದೇ 19 ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧಿಸಲಾಗಿದೆ. ಮಂಗಳೂರಿನ ಮೇರಿ ಹಿಲ್ ಹೆಲಿಪ್ಯಾಡ್ನ ಸುತ್ತ ಹಾಗೂ ಮುಖ್ಯಮಂತ್ರಿ ವಾಸ್ತವ್ಯದ ಹೋಟೆಲ್ ಸುತ್ತಮುತ್ತ ಸಚಿವ ಸಂಪುಟ ಸಭೆ ನಡೆಯುವ ಪಡೀಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದ ಸುತ್ತಲಿನ 1 ಕಿಲೋಮೀಟರ್ ವ್ಯಾಪ್ತಿಯನ್ನು ತಾತ್ಕಾಲಿಕ ರೆಡ್ ಜೋನ್ ಎಂದು ಘೋಷಿಸಲಾಗಿದೆ. ಈ ವ್ಯಾಪ್ತಿಯಲ್ಲಿ ಯಾವುದೇ ಮಾದರಿಯ ಡ್ರೋನ್ ಹಾರಾಟ ಬಳಕೆ ಮತ್ತು ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದ ಅಂಗವಾಗಿ ರಾಜ್ಯದಲ್ಲಿಯೂ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಸೇವಾ ಸಂಕಲ್ಪ ದಿನದ ಅಭಿಯಾನದ ಅಂಗವಾಗಿ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಸಂಜೆ ಬೆಂಗಳೂರಿನ ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ತೋರಿದ ನೈಋತ್ಯ ರೈಲ್ವೆಯ 25 ಸಿಬ್ಬಂದಿಯನ್ನು ಸನ್ಮಾನಿಸಲಿದ್ದಾರೆ ಹಾಗೂ ನೈಋತ್ಯ ರೈಲ್ವೆ ಸಿಬ್ಬಂದಿಯೊಂದಿಗೆ ಆಶೀರ್ವಾದದ ದೀಪವನ್ನು ಹಚ್ಚಲಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಸುಬೇದಾರಪಾಳ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಲಾದ ಆರೋಗ್ಯ ಶಿಬಿರ ಮತ್ತು ಅನ್ನದಾನ ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ್ ಚಾಲನೆ ನೀಡಿದರು. ಪ್ರಧಾನಿ ಜನ್ಮದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಮಂಗಳೂರಿನ ಕದ್ರಿ ಮಂಜುನಾಥ ದೇವಾಲಯದಲ್ಲಿ ವಿಶೇಷ ರುದ್ರಾಭಿಷೇಕ ಹಾಗೂ ಪೂಜೆ ನೆರವೇರಿಸಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಹಿರೇಗೌಜ ಗ್ರಾಮದಲ್ಲಿಂದು ಪ್ರಧಾನಿ ಅವರ ಜನ್ಮದಿನಾಚರಣೆಯನ್ನು ಸ್ವಚ್ಛತಾ ಅಭಿಯಾನದ ಮೂಲಕ ಆಚರಿಸಲಾಯಿತು. ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪಾಲ್ಗೊಂಡು ಗ್ರಾಮದ ದೇವಾಲಯದ ಸುತ್ತಮುತ್ತ ಸ್ವಚ್ಛತಾ ಅಭಿಯಾನ ನಡೆಸಿದರು. ಇದೇ ವೇಳೆ ನಡೆದ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರನ್ನು ಸಿಟಿ ರವಿ ಸನ್ಮಾನಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75 ಜನ್ಮದಿನವನ್ನು ದಾವಣಗೆರೆಯ ದೇವರಾಜರಸು ಬಡಾವಣೆಯಲ್ಲಿರುವ ವಿಶೇಷ ಚೇತನ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೇಂದ್ರದ ಮಾಜಿ ಸಚಿವ ಡಾ ಜಿಎಂ ಸಿದ್ದೇಶ್ವರ್ ಮಕ್ಕಳ ಶೈಕ್ಷಣಿಕ ಬಳಕೆಗೆ ಅನುಕೂಲವಾಗುವಂತೆ ವಿವಿಧ ಪರಿಕರಗಳು ಹಾಗೂ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ, 10 ನೂತನ ಕಾರ್ಯಕ್ರಮ ಘೋಷಣೆ. ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಎತ್ತಿನಹೊಳೆ ಯೋಜನೆಯ ನೀರು ಪೂರೈಕೆ, ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ. ದಕ್ಷಿಣ ಕನ್ನಡದ ತಣ್ಣೀರು ಬಾವಿ ಬೀಚ್ನಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ. ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧ. ಹಾಗೂ ಪ್ರಧಾನಿ ಜನ್ಮದಿನದ ಹಿನ್ನೆಲೆ ರಾಜ್ಯದಲ್ಲಿಯೂ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಬ್ಯಾಕ್ ಟು ಬ್ಯಾಕ್ ಕನ್ನಡದ ಸೂಪರ್ ಹಿಟ್ ಹಾಡುಗಳನ್ನು ಕೇಳುವಂತ ಎವರ್ ಗ್ರೀನ್ ಕನ್ನಡ ಸಾಂಗ್ಸ್ ಕಾರ್ಯಕ್ರಮದ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಅರ್ಜಿ ರಮ್ಯಾ. ಮೊದಲ ಗೀತೆ ನಿಮಗೋಸ್ಕರ ಮುಡಿ ಬರ್ತಾ ಇದೆ. ಸಿಬಿಐ ಶಂಕರ್ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಹಾಡಿದೆ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಗೀತೆಗಿದೆ.

ಮನಸ್ಸನ್ನ ಕಾಡುವ, ಮನಸ್ಸಿಗೆ ಇಷ್ಟವಾಗುವ ಸುಮಧುರ ಹಾಡುಗಳನ್ನ ಕೇಳ್ತಾ ಇದ್ದೀರಾ. 80ರ ದಶಕದ ಹಾಡುಗಳು ಮನಸ್ಸಿಗೆ ಖಂಡಿತ ಖುಷಿ ಕೊಡುವಂಥದ್ದು. ಅಂತಹದ್ದೇ ಗೀತೆಗಳು ಕನ್ನಡದ ಎವರ್ ಗ್ರೀನ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ

ಹೌದು, ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

0: ವಾರಿಯರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

8:32 ಹೊತ್ತಿನಲ್ಲಿ ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಹೌದು ಸರ್, ನಾನು ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಿದ್ಧವಾಗಿ ಕಾಯ್ತಾ ಇದ್ದೀನಿ, ನೀವು ಕೂಡ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದೀರಾ. ಅಂದಮೇಲೆ ನಿಧಾನ ಮಾಡೋ ಮಾತೇ ಇಲ್ಲ, ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ, ಲೇಖಕಿ ಇಸ್ಮತ್ ಚುಗ್ನಾಯ್ ಅವರು ದೇಶ ವಿಭಜನೆಯ ಹಿನ್ನೆಲೆಯಲ್ಲಿ ರಚಿಸಿದಂಥ ಸಣ್ಣ ಕಥೆಯೊಂದು ಸಿನಿಮಾ ಆಗತ್ತೆ. ಆ ಸಿನಿಮಾ ರಾಷ್ಟ್ರೀಯ ಭಾವೈಕ್ಯತೆ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುತ್ತೆ. ಯಾವುದು ಆ ಚಿತ್ರ ಅನ್ನೋದು ನನ್ನ ಪ್ರಶ್ನೆ. ಮತ್ತೊಮ್ಮೆ, ಲೇಖಕಿ ಇಸ್ಮತ್ ಚುಗ್ನಾಯ್ ಅವರು ದೇಶ ವಿಭಜನೆ ಹಿನ್ನೆಲೆಯಲ್ಲಿ ರಚಿಸಿದಂಥ ಸಣ್ಣ ಕಥೆಯೊಂದು ಸಿನಿಮಾ ಆಗತ್ತೆ. ಆ ಸಿನಿಮಾ ರಾಷ್ಟ್ರೀಯ ಭಾವೈಕ್ಯತೆ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುತ್ತೆ. ಯಾವುದು ಆ ಚಿತ್ರ? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು. ಸರಿಯಾದ ಉತ್ತರ ಜೊತೆಗೆ ನಿಮ್ಮ ಮುದ್ದಾದ ಹೆಸರು ಇಷ್ಟು ಕೂಡ ಸಂದೇಶದಲ್ಲಿ ಇರಲಿ.

ಪ್ರಶ್ನೆ ಕೇಳಿಯಾಗಿತ್ತು. ಲೇಖಕಿ ಇಸ್ಮತ್ ಚುಗ್ನಾಯ್ ಅವರು ದೇಶ ವಿಭಜನೆಯ ಹಿನ್ನೆಲೆಯಲ್ಲಿ ರಚಿಸಿದಂಥ ಸಣ್ಣ ಕಥೆಯೊಂದು ಸಿನಿಮಾ ಆಗತ್ತೆ. ಆ ಸಿನಿಮಾ ರಾಷ್ಟ್ರೀಯ ಭಾವೈಕ್ಯತೆ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುತ್ತೆ. ಯಾವುದು ಆ ಚಿತ್ರ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸಿ ಎನ್ ಲಕ್ಷ್ಮಣ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಅನಿಲ ಭೀಷಣ್ಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಸುಮಿತ್ರಾ ಸಂಡೂರಿನಿಂದ, ಸುಬ್ರಹ್ಮಣ್ಯ ಜಯಂತ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ. ಇನ್ನು ಬಹಳಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಕನ್ನಡಿಗರಾದಂಥ ಎಂ ಎನ್ ಸತ್ಯು ಅವರು ನಿರ್ದೇಶನ ಮಾಡಿದಂಥ ಗರಂ ಹವಾ ಚಿತ್ರ. 1973 ತೆರೆ ಕಂಡಂಥ ಈ ಚಿತ್ರ ಇಸ್ಮತ್ ಚುಗ್ನಾಯ್ ಅವರ ದೇಶ ವಿಭಜನೆಯ ಹಿನ್ನೆಲೆಯಲ್ಲಿ ಅವರು ಬರೆದಂಥ ಒಂದು ಸಣ್ಣ ಕಥೆಯನ್ನು ಆಧರಿಸಿ ಬಂದಂಥ ಚಿತ್ರವಾಗಿತ್ತು. ರಾಷ್ಟ್ರೀಯ ಭಾವೈಕ್ಯತೆಯ ವಿಭಾಗದಲ್ಲಿ ಈ ಒಂದು ಚಿತ್ರ ರಾಷ್ಟ್ರ ಪ್ರಶಸ್ತಿಗೆ ಕೂಡ ಭಾಜನವಾಗುತ್ತೆ. ಗರಂ ಹವಾ ಸಿನಿಮಾ. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಡ್ರೀಮ್ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆ ಇವತ್ತಿನ ಹೆಸರು ಅದರದು ಏನು? ಡ್ರೀಮ್ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆಯ ಇಂದಿನ ಹೆಸರೇನು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಡ್ರೀಮ್ಲ್ಯಾಂಡ್ ಹೆಸರಿನ ಸಿನಿಮಾ ಹಂಚಿಕೆ ಸಂಸ್ಥೆಯ ಇಂದಿನ ಹೆಸರೇನು ಅನ್ನೋದು ನನ್ನ ಪ್ರಶ್ನೆ. ಅಂದು ಸಿನಿಮಾ ಹಂಚಿಕೆ ಸಂಸ್ಥೆ ಆಗಿತ್ತು, ಆದರೆ ಹೆಸರು ಬದಲಾಯಿಸಿದ ಚಿತ್ರ ನಿರ್ಮಾಣ ಸಂಸ್ಥೆ ಕೂಡ ಇದು ಆಯಿತು. ಕನ್ನಡದ ಹೆಮ್ಮೆಯ ಸಂಸ್ಥೆ ಕೂಡ ಇದು. ಯಾವುದು? ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ನಾನು ಏನ್ ಮಾಡ್ಲಿ, ಮೂರೇ ಜನ ಸರಿಯಾದ ಉತ್ತರವನ್ನ ಕೊಟ್ಟಿರುವಂತವರು. ಪ್ರಶ್ನೆ ಸ್ಪಷ್ಟವಾಗಿತ್ತು. ಡ್ರೀಮ್ ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆ ಇಂದು ಹೆಸರನ್ನ ಬದಲಾಯಿಸಿಕೊಂಡಿದೆ. ಅಂದ್ರೆ ಇವತ್ತಿನ ಇದರ ಹೆಸರು ಬೇರೆನೆ ಇದೆ. ಇದಕ್ಕೆ ಕಾರಣ ಕೂಡ ಸಾಕಷ್ಟಿದೆ. ಆದ್ರೆ ಈ ಸಂಸ್ಥೆ ಸಿನಿಮಾ ಹಂಚಿಕೆ ಸಂಸ್ಥೆಯಾಗಿ ಪ್ರಾರಂಭದಲ್ಲಿದ್ರು, ನಂತರ ಪ್ರೊಡಕ್ಷನ್ ಇದು ನಿರ್ಮಾಣ ಸಂಸ್ಥೆ ಕೂಡ ಆಯ್ತು ಅನ್ನೋದನ್ನು ಕೂಡ ನಾನು ಹೇಳಿದ್ದೆ. ಕನ್ನಡದ ಹೆಮ್ಮೆಯ ಸಂಸ್ಥೆ ಅನ್ನುವಂತ ಮಾತು ಕೂಡ ಹೇಳಿದ್ದೆ. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ ಈ ಸಿಹಿ ಇನ್ನೊಬ್ರು ಕೊಟ್ಟರು. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ನಿಮ್ಮ ಉತ್ತರ ಸರಿಯಾಗಿತ್ತು. ಕಾಂತರಾಜ ಹುಳಿಯಾರ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇಷ್ಟು ಜನರ 4 ಜನರ ಉತ್ತರ ಸರಿಯಾಗಿತ್ತು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಈಶ್ವರಿ ಪಿಕ್ಚರ್ಸ್, ವೀರಸ್ವಾಮಿ ಅವರ, ರವಿಚಂದ್ರನ್ ಅವರ ಈಶ್ವರಿ ಪಿಕ್ಚರ್ಸ್. ಈಶ್ವರಿ ಪಿಕ್ಚರ್ಸ್ ಇವರು ಸ್ವತಃ ನಿರ್ಮಾಣ ಮಾಡಿದ್ದಲ್ಲ. ಇದು ಮೊದಲು ಡ್ರೀಮ್ ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆ. ಇದು ಅಲ್ಲಿ ಕೆಲಸ ಮಾಡ್ತಾ ಇದ್ರು ವೀರಸ್ವಾಮಿ ಅವರು. ಆ ನಂತರ ಆ ಸಂಸ್ಥೆಯನ್ನ ಮುಚ್ಚುವಂತ ಸ್ಥಿತಿ ಬಂದಾಗ ಅದನ್ನ ಟೇಕ್ ಓವರ್ ಮಾಡಿಕೊಂಡಿದ್ದು ವೀರಸ್ವಾಮಿ ಅವರು. ಅದಕ್ಕೆ ಈಶ್ವರಿ ಪಿಕ್ಚರ್ಸ್ ಅಂತ ಹೇಳಿ ಹೆಸರನ್ನ ಕೊಡ್ತಾರೆ. ಆ ನಂತರ ಸಿನಿಮಾ ಹಂಚಿಕೆಯ ಜೊತೆ ಜೊತೆಯಲ್ಲಿ ನಿರ್ಮಾಣದ ಕೆಲಸವನ್ನ, ಚಿತ್ರ ನಿರ್ಮಾಣ ಕೆಲಸವನ್ನ ಕೂಡ ಶುರು ಮಾಡಿಕೊಳ್ತಾರೆ. ಸೊ ಈಶ್ವರಿ ಪಿಕ್ಚರ್ಸ್ ಅಂತ ಹೇಳಿ ಮರುನಾಮಕರಣ ಮಾಡಿದ್ದು ವೀರಸ್ವಾಮಿ ಅವರು. ಓಕೆನಾ? ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಹಿಂದೂಸ್ತಾನಿ ಗಾಯಕ ಗುಲಾಂ ಅಲಿ ಖಾನ್ ಅವರು ಪ್ರಥಮವಾಗಿ ಹಿನ್ನೆಲೆ ಗಾಯನ ನೀಡಿದ್ದು ಯಾವ ಸಿನಿಮಾದಲ್ಲಿ? ಇವರು ಹಿಂದೂಸ್ತಾನಿ ಗಾಯಕರಾಗಿರ್ತಾರೆ. ಚಿತ್ರರಂಗದಲ್ಲಿ ನಾನು ಕೆಲಸ ಮಾಡಲ್ಲ, ಚಿತ್ರರಂಗಕ್ಕೆ ನಾನು ಹಾಡಲ್ಲ ಅಂತಾನೆ ಇರ್ತಾರೆ. ಆದರೆ ಒತ್ತಾಯದ

ಮೇರೆಗೆ ಒಂದು ಸಿನಿಮಾಕ್ಕೆ ತಮ್ಮ ಗಾಯನವನ್ನು ಕೊಡ್ತಾರೆ. ಪ್ರಥಮವಾಗಿ ಈ ರೀತಿ ಹಿನ್ನೆಲೆ ಗಾಯನ ನೀಡಿದ್ದು ಅವರು ಯಾವ ಚಿತ್ರಕ್ಕೆ ಅನ್ನೋದು ನನ್ನ ಪ್ರಶ್ನೆ. ಹಿಂದೂಸ್ತಾನಿ ಗಾಯಕ ಗುಲಾಂ ಅಲಿ ಖಾನ್ ಅವರು ಪ್ರಥಮವಾಗಿ ಹಿನ್ನೆಲೆ ಗಾಯನ ನೀಡಿದ್ದು ಯಾವ ಸಿನಿಮಾ?

ಕಡೆ ಪ್ರಶ್ನೆ ಕೇಳಿಯಾಗಿತ್ತು. ಹಿಂದೂಸ್ತಾನಿ ಗಾಯಕ ಗುಲಾಂ ಅಲಿ ಖಾನ್ ಅವರು ಪ್ರಪ್ರಥಮವಾಗಿ ಹಿನ್ನೆಲೆ ಗಾಯನ ನೀಡಿದ್ದು ಯಾವ ಸಿನಿಮಾದಲ್ಲಿ ಎನ್ನುವುದು ನನ್ನ ಪ್ರಶ್ನೆ ಆಗಿತ್ತು. ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಸರಿಯಾಗಿದೆ. ಸುಧಾಮೂರ್ತಿ ಕೆಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ,

ಉಡುಗೊರೆ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸಂಜೆ ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಹೌದು, ನೀವು ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಸಂಜೆ ಸರಿಯಾಗಿ 5 ಗಂಟೆ 3 ನಿಮಿಷ ಆಗಿದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಕೇಳ್ತಿದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದು 5:12. ಎಸ್ ಸ್ನೇಹಿತರೆ, ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಗೊಂದು ಟಾಸ್ಕ್ ಇದೆ. ಏನು ಟಾಸ್ಕ್, ಏನು ಚಾಲೆಂಜ್ ಅನ್ನೋದಾಗಿದ್ರೆ, ಇವತ್ತು ಕೆಲವು ಗಾದೆ ಮಾತುಗಳನ್ನ ನೆನ್ಪು ಮಾಡ್ಕೊಳ್ಳೋಣ. ಯಾವ ರೀತಿಯ ಗಾದೆ ಮಾತುಗಳು ಅಂತಂದ್ರೆ, ನಾನು ಒಂದು ಗಾದೆ ಮಾತನ್ನ ನಿಮ್ಗೆ ಹೇಳ್ತೀನಿ, ಅದೇ ಅರ್ಥ ಬರುವಂತಹ ಮತ್ತೊಂದು ಗಾದೆ ಮಾತನ್ನ ನೀವು ಹೇಳಬೇಕು, ಅಂದ್ರೆ ಮೆಸೇಜ್ ಮಾಡಬೇಕು 9480901013 ಈ ಸಂಖ್ಯೆಗೆ. 9480901013 ಈ ಸಂಖ್ಯೆಗೆ ನೀವು ನಾನು ಹೇಳಿರುವಂತಹ ಗಾದೆ ಮಾತಿಗೆ ಅದೇ ಅರ್ಥ ಬರುವಂತಹ ಮತ್ತೊಂದು ಗಾದೆ ಮಾತನ್ನ ನೀವು ಹೇಳಬೇಕು. ಹಾಗಿದ್ರೆ ಯಾವ ಗಾದೆ ಮಾತಿದೆ ಕಾಯ್ತಾ ಇರಿ, ಕೇಳ್ತಾ ಇರಿ, ಹಾಗೆ ಊಹೆ ಮಾಡೋದಕ್ಕೆ ರೆಡಿಯಾಗಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 5:20 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಮಧುರವಾದಂತಹ ಗೀತೆಗಳೊಂದಿಗೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ನಾನು ನಿಮಗೊಂದು ಟಾಸ್ಕ್ ಕೊಡ್ತೀನಿ ಅಂತ ಹೇಳಿದ್ದೆ. ನಾನೊಂದು ಗಾದೆ ಮಾತನ್ನ ಹೇಳ್ತೀನಿ, ಅದೇ ಅರ್ಥ ಬರುವಂತಹ ಮತ್ತೊಂದು ಗಾದೆ ಮಾತನ್ನ ನೀವು ಅದರ ಊಹೆ ಮಾಡಿ ಹೇಳಬೇಕು ಅಂತ. ಹಾಗಿದ್ರೆ ಮೊದಲನೇ ಗಾದೆ ಮಾತು ಈ ರೀತಿ ಇದೆ: ಸಂಕಟ ಬಂದಾಗ ವೆಂಕಟರಮಣ, ಸಂಕಟ ಬಂದಾಗ ವೆಂಕಟರಮಣ. ಇದೇ ಅರ್ಥ ಬರುವಂತಹ ಗಾದೆ ಮಾತಿನ ಮತ್ತೊಂದು ಗಾದೆ ಮಾತನ್ನ, ಅಂದ್ರೆ ಇದೇ ಅರ್ಥ ಬರುವಂತಹ ಮತ್ತೊಂದು ಗಾದೆ ಮಾತನ್ನ ನೀವು ನನಗೆ ತಿಳಿಸಬೇಕು 9408091013 ಈ ಸಂಖ್ಯೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 5:25 ಆಗ್ತಾ ಇದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದು. ನಾನು ಕೇಳಿದ್ದೆ, ನಾನೊಂದು ಗಾದೆ ಮಾತನ್ನ ಹೇಳ್ತೀನಿ, ಅದೇ ಅರ್ಥ ಬರುವಂತಹ ಗಾದೆ ಮಾತನ್ನ ನೀವು ಊಹೆ ಮಾಡಿ ಹೇಳಬೇಕು ಅಂತ. ನಾ ಹೇಳಿದಂತ ಗಾದೆ ಮಾತು, ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತ ಗಾದೆ ಮಾತು. ಇದಕ್ಕೆ ಸಮೀಪದ ಅರ್ಥ ಇರುವಂತ ಗಾದೆ ಮಾತನ್ನ ನೀವು ಯೋಚನೆ ಮಾಡಿ ಹೇಳಿ ಅಂದೆ. ಹರೀಶ್ ಮಲ್ಲೇಶ್ವರಂ ಇಂದ ಹೇಳ್ತಾ ಇದ್ದಾರೆ, ಬಾಯಾರಿಕೆ ಆದಾಗ ಬಾವಿ ತೋಡಿದರಂತೆ ಆಗಬಹುದಾ ಅಂತ ಇದ್ದಾರೆ. 50-50 ಎಕ್ಸಾಕ್ಟ್ಲಿ ಸರಿಯಾದ ಸಮೀಪದ ಅರ್ಥ ಇರುವಂತಹ ಗಾದೆ ಅಲ್ಲ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯಿತು ಅನ್ನುವಂಥ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅನ್ನುವಂಥ ಗಾದೆ ಮಾತನ್ನು ಹೇಳಿದ್ದಾರೆ ಚಂದ್ರಶೇಖರ್ ಕುಮಾರ್ ಪಾರ್ಕ್ ವೆಸ್ಟಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಬೆಂಗಳೂರಿನಿಂದ ಈ ಸಂದೇಶ ಬಂದಿದೆ. ಎಸ್, ಇದು ಎಕ್ಸಾಕ್ಟ್ಲಿ ಮ್ಯಾಚ್ ಆಗುತ್ತೆ, ಅಂದರೆ ಸರಿಯಾಗಿ ಇದು ಹೊಂದುತ್ತೆ. ನಾನು ಕೂಡ ಇದೇ ಗಾದೆ ಮಾತನ್ನು ಇಟ್ಕೊಂಡಿದ್ದೆ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ, ಯಾವಾಗ ಕಷ್ಟ ಬರುತ್ತೋ ಆವಾಗ ಕತ್ತೆ ಕಾಲಾದರೂ ಹಿಡಿದು ದಮ್ಮಯ್ಯ ಅಂತ ಹೇಳುವಂಥ ಸಂದರ್ಭ. ಹಾಗೆ ಸಂಕಟ ಬಂದಾಗ ಮಾತ್ರ ದೇವರನ್ನ ನೆನಪು ಮಾಡ್ಕೊಳ್ಳೋಂಥ ಜನರು ಕೂಡ ಇರ್ತಾರೆ. ಸೊ ಅದೇ ಅರ್ಥ ಬರುವಂತಹ ಗಾದೆ ಮಾತು ಇದು. ಇನ್ನು ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ, ಇವರ ಗಾದೆ ಮಾತು ಚೆನ್ನಾಗಿದೆ, ಬಹಳ ಹೊಂದುತ್ತೆ ನಾನು ಕೇಳಿರುವಂತಹ ಈ ಒಂದು ಗಾದೆ ಮಾತಿಗೆ. ಅಗತ್ಯವಿದ್ದಾಗ ಅಪ್ಪಯ್ಯ, ಅಗತ್ಯ ತೀರದ ಮೇಲೆ ಗುಂಡಯ್ಯ ಅಂತೆ. ನಾನು ಇವತ್ತೇ ಈ ಗಾದೆ ಮಾತನ್ನ ಓದ್ತಾ ಇರೋದು ಅಥವಾ ತಿಳ್ಕೊಳ್ತಾ ಇರೋದು. ಥ್ಯಾಂಕ್ ಯು ಜಿ ಎಸ್ ಚಂದನ ಅವರೇ, ನಿಮ್ಮಿಂದ ಒಂದು ಗಾದೆ ಮಾತು ನಾನು ಕೂಡ ತಿಳ್ಕೊಂಡಂಗಾಯ್ತು, ಹಾಗೆ ನಮ್ಮ ಕೇಳುಗರಿಗೂ ಕೂಡ ಒಂದು ಗಾದೆ ಮಾತಿನ ಪರಿಚಯ ಆಯಿತು. ಸೊ ಅಗತ್ಯವಿದ್ದಾಗ ಅಪ್ಪಯ್ಯ, ಅಗತ್ಯ ತೀರಿದ ಮೇಲೆ ಗುಂಡಯ್ಯ. ಹಾಗೆ ಚಂದ್ರಶೇಖರ್ ಕಾನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದರಂತೆ ಅಂತ. ಆಗ ಕಷ್ಟ ಬಂತು ಅಂತಂದಾಗ ಆವಾಗ ನೀರಿಗೆ ಅರಸುವಂತಹ ಒಂದು ಕೆಲಸ ಅಂತ ಹೇಳಬಹುದು. ಇದು ಸ್ವಲ್ಪ ಸಮೀಪದ ಅರ್ಥ ಕೊಡುತ್ತೆ, ಆದರೆ ಎಕ್ಸಾಕ್ಟ್ಲಿ ಅದೇ ಅರ್ಥ ಬರೋದಿಲ್ಲ. ಬಟ್ ಪ್ರಯತ್ನ ಪಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಸಂಜೆಯ ಬಾನಿನ ಕಾರ್ಯಕ್ರಮಕ್ಕೆ, ಗಾದೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ತೊಂದರೆ ಕಷ್ಟ ಎದುರಾದಾಗ ದೇವರನ್ನ ಅಥವಾ ಸಹಾಯಕರನ್ನ ಪ್ರಾರ್ಥಿಸುವುದು ಅಲ್ವಾ ಮೇಡಮ್ ಅಂತ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಾಪುರದ ಪದ್ಮಾ ಶ್ರೀಧರ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಗಾದೆ ಮಾತಿನ ಅರ್ಥವನ್ನು ನೀವು ವಿಸ್ತರಿಸಿ ಹೇಳಿದ್ದೀರಾ, ನಾನು ಕೇಳಿರುವಂಥದ್ದು ಅದೇ ಅರ್ಥ ಬರುವಂಥ ಮತ್ತೊಂದು ಗಾದೆ ಮಾತನ್ನ ನೀವು ಹೇಳಿ ಅಂತ. ಮತ್ತಾರು ಸಂದೇಶವನ್ನು

ಕಳಿಸಿದ್ದಾರೆ ನೋಡೋಣ. ಬಿದ್ದದ್ದು ಬಂದದ್ದು ಸಾರಿ ಬಂದದ್ದು ಬರಲಿ, ಗೋವಿಂದನ ದಯೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಲತಾ ವಿನಯ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಸಿದ್ದು ಮೈಸೂರಿನಿಂದ ಮಾಡಿದ್ದುಣ್ಣು ಮಹಾರಾಯ ಅಂತ ಸಂದೇಶವನ್ನು ಕಳಿಸಿದ್ದಾರೆ. 5:27 ಆಗ್ತಾ ಇದೆ. ನೀವೆಲ್ಲರೂ ಕೂಡ ಕೇಳ್ತಾ ಇರೋಂಥ ಈ ಒಂದು ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ.

0: Bienvenido a Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: 5:28 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಇದು ನಾನ್ ಸ್ಟಾಪ್ ಸಂಜೆ. ಮತ್ತೊಂದು ಗಾದೆ ಮಾತನ್ನ ನಾನು ನಿಮಗೆ ಕೊಡಬೇಕು ಊಹೆ ಮಾಡೋದಕ್ಕೆ. ಮುಂದಿನ ಗಾದೆ ಮಾತು ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಂಡು ಅದಕ್ಕೆ ಸರಿ ಹೊಂದುವಂತ ಗಾದೆ ಮಾತನ್ನ ನೀವು ಹೇಳಬೇಕು. ಪಾಲಿಗೆ ಬಂದದ್ದು ಪಂಚಾಮೃತ, ಪಾಲಿಗೆ ಬಂದದ್ದು ಪಂಚಾಮೃತ, ಇದೇ ಅರ್ಥ ಬರುವಂತಹ ಗಾದೆ ಮಾತನ್ನ ನೀವು ನನಗೆ ತಿಳಿಸ್ಕೊಡ್ಬೇಕು. 9480910013 ಈ ಸಂಖ್ಯೆಗೆ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 5:34 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ? ಎಸ್, ನಾ ಕೇಳಿದ್ದೆ ಗಾದೆ ಮಾತೊಂದನ್ನು ಕೇಳಿದ್ದೆ. ಎಸ್, ಗಾದೆ ಮಾತು ಏನಾಗಿತ್ತು? ಯಾರು ಮೊದಲನೇದಾಗಿ ಸಂದೇಶವನ್ನು ಕಳಿಸಿದ್ದಾರೆ ನೋಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ. ಸಾಕಷ್ಟು ಜನರ ಸಂದೇಶದ ನಡುವೆ ಕಳೆದೇ ಹೋಗಿದೆ ಅಂತ ಹೇಳಬಹುದು. ಎಸ್, ಯಾಕೋ ಸಂದೇಶ ಕೂಡ ಕಾಣ್ತಾ ಇಲ್ಲ, ಸಿಗ್ತಾ ಇಲ್ಲ. ಎಸ್, ನಮ್ಮ ವಾಟ್ಸಪ್ ಕೂಡ ಸ್ವಲ್ಪ ನನ್ನ ಜೊತೆ ಮುನಿಸ್ಕೊಂಡಿದೆ. ಸದ್ಯಕ್ಕೆ ಒಂದು ಹಾಡನ್ನು ಕೇಳಿ. ಹಾಡು ಕೇಳಿದ ನಂತರ ನಿಮಗೆ ಯಾವ ಗಾದೆ ಮಾತಿಗೆ ಯಾವ ಅರ್ಥವನ್ನು ಹೇಳಿದ್ದೀರಾ ನೀವು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.

ಎಸ್, ಪಾಲಿಗೆ ಬಂದದ್ದು ಪಂಚಾಮೃತ. ಈ ಗಾದೆ ಮಾತಿಗೆ ಯಾರು ಸಮೀಪದ ಅರ್ಥ ಬರುವಂತಹ ಗಾದೆ ಮಾತನ್ನ ಹೇಳಿದ್ದಾರೆ ನೋಡೋಣ. ಮಾಡಿದ್ದುಣ ಮಹಾರಾಯ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಆಗೋದಿಲ್ಲ. ಮೊಹಮ್ಮದ್ ನಾಗರಾಳ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಆಗುತ್ತಾ ಅಂತ. ಆಗೋದಿಲ್ಲ. ನಿರೀಕ್ಷೆ ಇಲ್ಲದೆ ನಮ್ಮ ಸಮೀಪ ಬಂದಾಗ ಸ್ವೀಕರಿಸುವುದೇ ಈ ಗಾದೆಯ ಮಾತಿನ ಅರ್ಥ ಅಂತ ಹೇಳ್ತಾ ಇದ್ದಾರೆ ಅನಂತಕುಮಾರ್ ಅವರು. ತಿಮ್ಮೇಶ್ ಯಾದವ್ ಅವರು ಶ್ರೀಕೃಷ್ಣನಗರ ದಾವಣಗೆರೆ ಇಲ್ಲಿಂದ ಹೇಳ್ತಾ ಇದ್ದಾರೆ. ಸಿಕ್ಕಿದ್ರಲ್ಲೇ ತೃಪ್ತಿ ಪಡಬೇಕು ಅಂತ ಗಾದೆ ಮಾತಿನ ಅರ್ಥವನ್ನು ಹೇಳ್ತಾ ಇದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿ ಭವಾನಿ ಶಂಕರ್ ನಿಡುಬೆ ಸುಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ತಾ ಅವರು ಹೇಳ್ತಾ ಇದ್ದಾರೆ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಪಾಲಿಗೆ ಬಂದ ಪಂಚಾಮೃತ, ಪಾಲಿಗೆ ಬಂದಷ್ಟೇ ಪಂಚಾಮೃತ ಅಂತ ಹೇಳಿ, ಅಮೃತ ಸಿಗುತ್ತೆ ಅನ್ಕೊಂಡ್ರೆ ಅಂಬಲಿ ಸಿಕ್ಕಿತು ಅಂತ ಇದ್ದಾರೆ. ಯಾರು ಸಂದೇಶವನ್ನ ಕಳಿಸಿರುವಂಥದ್ದು ಯಾರು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ, ಹೆಸರನ್ನ ಕಳಿಸಿಲ್ಲ. 9177 ಈ ಸಂಖ್ಯೆಯಿಂದ ಸಂದೇಶ ಬಂದಿದೆ. ಸೊ ನೀವಿಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ, ಆದ್ರೆ ಇದಕ್ಕೆ ಹೊಂದುವಂತ ಸರಿಯಾಗಿ ಹೊಂದುವಂತಹ ಗಾದೆ ಮಾತು ಯಾರೊಬ್ರು ಕಳಿಸಿಲ್ಲ ಅಂತ ನನಗನ್ನಿಸ್ತಾ ಇದೆ. ಪಾಲಿಗೆ ಬಂದದ್ದು ಪಂಚಾಮೃತ, ಇದಕ್ಕೆ ಸಮೀಪದ ಗಾದೆ ಅಂತಂದ್ರೆ ಸಿಕ್ಕಿದ್ದು ಸೀರುಂಡೆ ಆಗಬಹುದಲ್ವಾ. ಸಿಕ್ಕಿದ್ದು ಸೀರುಂಡೆ ಅನ್ನುವಂತಹ ಸಮೀಪದ ಗಾದೆ ಮಾತು ಇದಾಗಿದೆ. ಸೊ ಗಾದೆ ಮಾತನ್ನ ಊಹೆ ಮಾಡುವಂತ ಆಟವನ್ನು ಆಡ್ತಾ ಇದೀವಿ. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ.

ಎಫ್ಎಂ ರೇನ್ಬೋ ಕೇಳ್ತಾ ಇದೀರಾ, 5:42. ಎಸ್, ಇದು ಗಾದೆ ಮಾತಿನ ಆಟ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಗಾದೆ ಮಾತು ನಾನೊಂದು ಹೇಳ್ತೀನಿ, ಅದರ ಸಮೀಪದ ಅರ್ಥ ಇರುವಂತಹ ಮತ್ತೊಂದು ಗಾದೆ ಮಾತನ್ನ ನೀವು ಕೂಡ ಊಹೆ ಮಾಡಿ ಹೇಳ್ತಾ ಇದ್ದೀರಾ ಈ ಕಾರ್ಯಕ್ರಮದಲ್ಲಿ. ಹಾಗಿದ್ರೆ ಮುಂದಿನ ಗಾದೆ ಮಾತು ಯಾವ್ದು ಗೊತ್ತಾ? ಕಾಸಿಗೆ ತಕ್ಕಂತೆ ಕಜ್ಜಾಯ.

ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನೋಂಥ ಈ ಗಾದೆ ಮಾತಿನ ಸಮೀಪದ ಅರ್ಥ ಇರುವಂತಹ ಮತ್ತೊಂದು ಗಾದೆ ಮಾತನ್ನ ಊಹೆ ಮಾಡಿ ಹೇಳಿ 9480910013 ಈ ಸಂಖ್ಯೆಗೆ

0: 3 ಮೆಗಾಹರ್ಟ್ಸ್ ಮ್ಯೂಸಿಕ್ ಅಲ್ಲಿ ಯೋರ್ಸ್.
1: ಸಮಯ 5 ಗಂಟೆ ಇಲ್ಲಾಂದ್ರೆ 7 ನಿಮಿಷ ಆಗಿದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ನಾ ಕೇಳಿದ್ದೆ ಕಾಸಿಗೆ ತಕ್ಕ ಕಜ್ಜಾಯ. ಈ ಗಾದೆ ಮಾತಿಗೆ ಸಮೀಪದ ಅರ್ಥ ಇರುವಂತಹ ಮತ್ತೊಂದು ಗಾದೆ ಮಾತನ್ನ ಊಹೆ ಮಾಡಿ ಹೇಳಿ ಅಂತ ಹೇಳಿ. ಪಾಲಿಗೆ ಬಂದದ್ದು ಪಂಚಾಮೃತ, ಹಠಕ್ಕೆ ಬಿದ್ದಿದ್ದು ಹಾಲ ಹಲ ಅಂತ ಊಹೆ ಮಾಡಿ ಸಂದೇಶವನ್ನ ಕಳಿಸಿದ್ದಾರೆ. ಯಾರು ಸಂದೇಶವನ್ನು ಕಳಿಸಿರುವಂತದ್ದು? ನಂಬರ್ಡ್ ಆಗುತ್ತೆ 7957 ಈ ಸಂಖ್ಯೆಯಿಂದ ಸಂದೇಶ ಕಳಿಸಿರುವಂಥದ್ದು. ಹಾಗೆ ತಾಯಿಯಂತೆ ಮಗಳ ನೂಲಿನಂತೆ ಸೀರೆ ಆಗಬಹುದಾ ಅಂತ ಕೇಳ್ತಾ ಇದ್ದಾರೆ ಹರೀಶರು ಮಲ್ಲೇಶ್ವರಮೆಯಿಂದ. ಇಲ್ಲ, ಆಗೋದಿಲ್ಲ ಅನ್ಸುತ್ತೆ. ಇನ್ನು ನಮಸ್ಕಾರ, ಹೇಗಿದ್ದೀರಿ ಅಂತ ಇದ್ದಾರೆ. ನಮಸ್ಕಾರ, ಎಸ್, ಪ್ರವೀಣ್ ಬದಲಿಗೆ ನೀವು ಬಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ. ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಆಗಬಹುದಾ ಅಂತ ಇದ್ದಾರೆ ಸರಸ್ವತಿ ಸಿದ್ದಪ್ಪ, ಸಂದೇಶವನ್ನು ಕಳಿಸಿರುವಂಥದ್ದು. ತಿಮ್ಮೇಶ್ ಯಾದವ್ ಶ್ರೀ ಕೃಷ್ಣನಗರ ದಾವಣಗೆರೆಯಿಂದ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಇದ್ದಾರೆ. ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನುವಂಥ ಗಾದೆ ಮಾತಿಗೆ. ಅರ್ಪಿತಾ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಏನಂತ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಲೇ ಹೇಳ್ತಾ ಇದ್ದಾರೆ. ಕಂತೆಗೆ ತಕ್ಕ ಬೊಂತೆ ಅಂತ ಇದ್ದಾರೆ ಸಿದ್ದು ಮಂಗಲ ಅವರು. ತುಪ್ಪದ ಬೆಲೆಗೆ ಎಣ್ಣೆ ಸಿಗೋಲ್ಲ ಅಂತ ಇದ್ದಾರೆ ಭವಾನಿ ಶಂಕರ್ ನಿಡುಬೆ ಸುಳ್ಳ್ಯದಿಂದ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಇದ್ದೀರಾ. ಖಂಡಿತ ಇದಕ್ಕೆ ಸಮೀಪದ ಅರ್ಥ ಕೊಡುವಂತ ಗಾದೆ ಮಾತಲ್ಲ. ಕಂತೆಗೆ ತಕ್ಕ ಬೊಂತೆ ಅಂತ ಇದ್ದಾರೆ ಪಿ ಎಚ್ ಪಾಟೀಲ್ ರಾಣಿಬೆನ್ನೂರಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಕಂತೆಗೆ ತಕ್ಕ ಬೊಂತೆ ಅಂತ ಅಂದ್ರೆ ಅದು ಹಾಗೆ ಇದು ಹಾಗೆ ಅಂತ, ಏನು ವ್ಯತ್ಯಾಸ ಏನಿಲ್ಲ, ಎರಡು ಒಂದೇ ಅನ್ನೋಂತ ಹೋಲಿಕೆ ಕೊಡಬೇಕಾದ್ರೆ ಕಂತೆಗೆ ತಕ್ಕ ಬೊಂತೆ ಅನ್ನೋಂತ ಒಂದು ಗಾದೆ ಮಾತು ಆ ಒಂದು ಸರಿಯಾಗಿ ಅರ್ಥವನ್ನು ಕೊಡಬಹುದು. ತಾಯಿಯಂತೆ ಮಗಳು ನೂಲಿನಂತೆ ಸೀರೆ, ಕಂತೆಗೆ ತಕ್ಕ ಬೊಂತೆ, ಎರಡೂ ಕೂಡ ಒಂದೇ ಅರ್ಥ ಬರುತ್ತೆ. ಮಾನಸ ದುಬೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಮಾನಸ. ಸೊ ಕಂತೆಗೆ ತಕ್ಕ ಬೊಂತೆ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ, ಇವೆರಡು ಒಂದು ಸೆಟ್ ಆಫ್ ಗಾದೆ ಆದರೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನೋಂಥ ಗಾದೆ ಮಾತಿಗೆ ಇವು ಅಷ್ಟು ಸಮೀಪದ ಅರ್ಥ ಕೊಡೋದಿಲ್ಲ ಅಂತ ನನಗನ್ಸುತ್ತೆ. ಬಹುಶಃ ನಾನು ಇದಕ್ಕೆ ಸಮೀಪದ ಅರ್ಥ ಕೊಡುವಂಥ ಗಾದೆ ಮಾತು ಅಂತ ಹೇಳಿ ನಿರೀಕ್ಷೆ ಮಾಡಿದಂಥ ಗಾದೆ ಮಾತು ಅಗ್ಗದ ಆಸೆಗೆ ಮುಗಿದ ಜೋಳ. ಅಗ್ಗದ ಆಸೆಗೆ ಮುಗಿದ ಜೋಳ. ಸೊ ಇದು ಸರಿಯಾದ ಅರ್ಥ ಕೊಡಬಹುದು ಅಥವಾ ಅದರ ಸಮೀಪದ ಅರ್ಥ ಕೊಡಬಹುದು ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. ಬಿತ್ತಿದಂತೆ ಬೆಳೆ ಅನ್ನೋಂಥ ಮತ್ತೊಂದು ಗಾದೆ ಮಾತನ್ನ ಊಹೆ ಮಾಡಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ಇಷ್ಟೊತ್ತು ಗಾದೆ ಮಾತುಗಳನ್ನು ಜ್ಞಾಪಿಸ್ಕೊಂಡು ಅಂದರೆ ಊಹೆ ಮಾಡಿಕೊಂಡು ನನ್ನ ಜೊತೆ ಸಾಕಷ್ಟು ಗಾದೆ ಮಾತುಗಳನ್ನು ನೆನಪಿಸ್ಕೊಂಡು ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಹೀಗೆ ಕಾರ್ಯಕ್ರಮನ ಕೇಳಿಸ್ಕೊಳ್ತಾ ಇರಿ. ರಾತ್ರಿ 11 ಗಂಟೆವರೆಗೂ 11:10 ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತೆ. ಅಂದರೆ ಇದೇ ನಾನ್ಸ್ಟಾಪ್ ಸಂಜೆ ಅಲ್ಲ, ವೈವಿಧ್ಯಮಯ ಕಾರ್ಯಕ್ರಮ ನಿಮಗೋಸ್ಕರ ಇದ್ದೇ ಇರುತ್ತೆ. ಸೊ ನಾವು ನಮ್ಮ ಪ್ರತಿನಿತ್ಯದ ಮಾತುಗಳಲ್ಲಿ ಗಾದೆ ಮಾತನ್ನು ಸೇರಿಸಿ ಮಾತಾಡುವಾಗ ಏನಾಗುತ್ತೆ, ಆ ಮಾತಿನ ಮೌಲ್ಯ ಹೆಚ್ಚಾಗುತ್ತೆ, ಕೇಳಿಸ್ಕೊಳ್ಳೋರಿಗೆ ಅದರ ಅರ್ಥ ಇನ್ನೂ ಹೆಚ್ಚಾಗಿ ಆಗುತ್ತೆ, ಮತ್ತು ನಮ್ಮ ಮಾತಿಗೆ ತೂಕ ಮೌಲ್ಯ ಏನಂತ ಹೇಳಿದ್ನಲ್ಲ, ಆ ಮೌಲ್ಯ ಮತ್ತು ತೂಕ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇತ್ತೀಚೆಗೆ ಮಾತಿನ ಒಂದು ಏನು ಸರಿಯಾದ ಮಾತನ್ನು ಆಡುವಂಥ ಏನು ಆ ಪರಿಪಾಠವೇ ಕಡಿಮೆ ಆಗೋಗಿದೆ ಅಂತ ಹೇಳ್ಬೋದು. ಸುಮ್ಮನೆ ಏನೋ ಒಂದು ಹೀಗೆ ಹರಟುವಂಥ ಮಾತುಗಳೇ ಜಾಸ್ತಿ ಆಗಿರಬೇಕಾದ್ರೆ ಈ ಮಾತಿಗೆ ಮೌಲ್ಯವನ್ನು ಹೆಚ್ಚು ಮಾಡುವಂಥ ಗಾದೆಗಳನ್ನು ಬಳಸುವಂಥದ್ದು ತುಂಬ ಕಡಿಮೆ ಆಗೋಗಿದೆ. ನಮ್ಮ ಹಿಂದಿನವರು ಪ್ರತಿಯೊಂದು ಮಾತಿಗೊಂದು ಗಾದೆ ಮಾತನ್ನು ಹೇಳ್ತಾ ಇದ್ರು. ಆವಾಗ ಅದು ಹೆಚ್ಚು ಮನದಟ್ಟಾಗ್ತಾ ಇತ್ತು. ಮತ್ತು ಓ ಇವರು ಹೇಳಿರುವಂಥ ಮಾತನ್ನು ನಾವು ಕೇಳಬೇಕು, ಕೇಳಿಸ್ಕೊಳ್ಬೇಕು ಅನ್ನೋಂಥ ಒಂದು ಮಾತಿನ ಸೌಂದರ್ಯ ಹೆಚ್ಚಾಗ್ತಾ ಇತ್ತು. ಏನಂತೀರಾ? ಸೊ ಹೆಚ್ಚೆಚ್ಚು ಗಾದೆ ಮಾತನ್ನು ನಾವು ಓದೋಣ, ಅದರ ಅರ್ಥವನ್ನು ತಿಳ್ಕೊಳ್ಳೋಣ, ಮತ್ತು ನಮ್ಮ ಪ್ರತಿನಿತ್ಯದ ಮಾತುಗಳಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಏನಂತೀರಾ? 5:51 ಇಷ್ಟೊತ್ತು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಸುಜಾತ. ಮತ್ತಷ್ಟು ಮಗದಷ್ಟು ಕಾರ್ಯಕ್ರಮಗಳು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

0: ಸಮಯ 6 ಗಂಟೆ ಆಗ್ತಾ ಇದೆ. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮ ಪ್ರೋಗ್ರಾಂ. ಈ ಒಂದು ಪ್ರಾಯೋಜಿತ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: villages. Addressing a national workshop on the scheme, Mr. Chauhan stressed that besides generating employment, the scheme should create durable assets that benefit rural communities in the long term and strengthen the rural economy. The BJP has launched a month-long nationwide Seva Sankalp Abhiyan from today to mark Prime Minister Narendra Modi's birthday. The campaign focuses on highlighting his commitment to public service and encouraging people, particularly the youth, to undertake acts of service. The drive also marks 25 years of Mr. Modi taking oath as the Chief Minister of Gujarat on October 7, 2001. It will continue till the 17th of next month. Senior BJP leader and Union Home Minister Amit Shah and Gujarat Chief Minister Bhupendra Patel launched the campaign from Mr. Modi's hometown of Vadnagar in Mehsana district of the state. The first day of the campaign is being observed as Seva Divas, under which blood donation camps have been organized across the country. India's textile exports increased to over 29,700 crore rupees in August this year as compared to over 25,600 crore rupees during the same month of the last year. The Ministry of Textiles said the exports increased by 16.1% as compared to August 2025. And in men's cricket, India will take on Afghanistan in the third and the final match of the T20 match of the series in Delhi today. The match will begin at 7:30 p.m. Indian Standard Time. And with that, we end this news bulletin.
1: ಇದುವರೆಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿದ್ರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಯ ಸರಿಯಾಗಿ 6:00 ಆಗ್ತಾ ಇದೆ. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಗ್ಗೋಡಿನ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂದರೆ ಥಟ್ಟನೆ ಸುಬ್ಬಣ್ಣ ಅವರ ಮಾತು ಕೇಳಿದ ಹಾಗೆ ಆಗತ್ತೆ. ನೀನಾಸಂ ತಿರುಗಾಟ ಇವತ್ತು ಕನ್ನಡ ರಂಗಭೂಮಿಯ ವಿಶಿಷ್ಟ ವಿದ್ಯಾಕ್ರಮ ಅನಿಸಿಕೊಂಡಿದೆ. ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸ್ಥಾನಮಾನ ಪ್ರತಿಷ್ಠೆ ತಂದುಕೊಟ್ಟವರು ಕೆವಿ ಸುಬ್ಬಣ್ಣನವರು. ಅಕ್ಷರ ಪ್ರಕಾಶನದ ಮೂಲಕ ಮೌಲಿಕ ಪುಸ್ತಕಗಳನ್ನು ಓದುಗರ ಕೈಗೆ ಕೊಟ್ಟರು. ನಾಟಕಕಾರ, ವಿಮರ್ಶಕ, ಅನುವಾದಕ, ಪ್ರಕಾಶಕ, ಪ್ರಖರ ಚಿಂತನಕಾರ, ಬರಹಗಾರ ಕೆವಿ ಸುಬ್ಬಣ್ಣ. ನೀನಾಸಂ ಸುಬ್ಬಣ್ಣ ಅವರ ಮಾತು.
3: 1947ರಲ್ಲಿ ನಮ್ಮ ಸ್ವಾತಂತ್ರ್ಯ ಬಂತು. ಆ ಹೊತ್ತಿಗೆ ನಾವೆಲ್ಲ ಒಂದು ರೀತಿಯಿಂದ ಗಾಂಧಿಯ ಪ್ರಭಾವಕ್ಕೆ ಒಳಗಾಗಿದ್ದು, ಸ್ವಾತಂತ್ರ್ಯ ಚಳವಳಿ ಪ್ರಭಾವಕ್ಕೆ ಒಳಗಾಗಿದ್ದು. ನಾವು ಸ್ವಾತಂತ್ರ್ಯ ಬಂದಾಗ ಬಹಳ ಸಂತೋಷ ಆಯಿತು.

ರೀತಿಯಿಂದ ನಮ್ಗೆ ಒಂದಿಷ್ಟು ಜನರಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಯುವಕರು ಸೇರೋದಕ್ಕೆ ಒಂದು ಜಾಗ ಬೇಕು ಅಂತ ಯೋಚನೆ ಮಾಡಿಕೊಂಡು ಕೇಳುತ್ತೆ. 1947ರಲ್ಲಿ ಒಂದು ಸೈಕ್ಲಿಸ್ಟ್ ವಾರಪತ್ರಿಕೆ ಮಾಡಿಸೋದು ಒಂದು 5-6 ತಿಂಗಳು ಹೀಗೆ ಯಾವುದೇ ಕೆಲಸಗಳನ್ನು ಮಾಡಿ ಆಮೇಲೆ ಈ ಒಂದು ವೇದಿಕೆಯನ್ನ ಒಂದು ಥಿಯೇಟರ್ ಸೆಂಟರ್ ಆಗಿ ಕನ್ಸಲ್ಟೇಟ್ ಮಾಡಬಹುದು ಅನ್ನಿಸ್ತು ನಮಗೆ. ಯಾಕಂದ್ರೆ ಎಲ್ಲೋ ಜನಕ್ಕೂ ರಂಗಭೂಮಿಯ ಬಗ್ಗೆ ಆಸಕ್ತಿ ತುಂಬಾ ಇತ್ತು, ನಮಗೂ ಸ್ವಲ್ಪ ರಂಗಭೂಮಿಯ ಬಗ್ಗೆ ಆಸಕ್ತಿ ಇತ್ತು. ಹಾಗಾಗಿ ಈ ರಂಗಭೂಮಿಯ ಚಟುವಟಿಕೆಗಳನ್ನು ಸ್ವಲ್ಪ ಮುಖ್ಯವಾಗಿ ಇಟ್ಕೊಂಡು ನಾಲ್ಕು ಪ್ರಸಾದ ಮಾಡ್ತಿದ್ದ ಅಂತ ಕರ್ಕೊಂಡು ಇದನ್ನು

ಆಗಿದೆ ಎನ್ನುವುದು ಈಗಾಗಲೇ ಯಾವುದೇ ಒಂದು ಸಬ್ಜೆಕ್ಟ್ಗೆ ಬಹಳ ಬಿಟ್ಟ ಮೂಲಕವಾಗಿ ಮಾತ್ರ ಕಂಡಿಲ್ಲ. ಕೇವಲ ಜನರ ಬದುಕಿನ ಒಂದು ಕಂಡುಕೊಂಡ್ಬೋದು ಆ ರೀತಿ ಇದು ಇಟ್ಕೊಂಡ್ಬಂತು. ಅದಾದ ಮೇಲೆ ಮೊದಲನೇ ಒಂದು ಬಳಕೆ ಬಂತು ಅಂದ್ರೆ ಮೊದಲ ಒಂದು ರೀತಿ ಬಹಳ ನಮ್ಮ ಜನಪದಕ್ಕೆ ಸಂಬಂಧಿಸಿದ್ದು ನಮ್ಮ ಜನಪದದ ಒಂದು ಕ್ರಿಯೆ ಅನ್ನೋ ಒಂದು ಯೋಚನೆ ಇತ್ತು. ಅದಾದ ಮೇಲೆ ಚೆನ್ನಾಗಿ ಸೇರ್ಬಂದ

0: ಬಂದು ಕ್ಯಾಚ್ ಟಾಸ್ ಈಗ ಸೆಕ್ರೆಟರಿ ಆಗಿದ್ರು ಕಾಲೇಜಿನ ಅವರಲ್ಲಿ ಈ ಸಂಪತ್ತು ಇರುವಾಗ ನಾವು ಸ್ವಲ್ಪ ವಿಶಾಲವಾದ ಒಂದು ವ್ಯಾಪ್ತಿ ಬಂತು ಈ ಕ್ರಿಯೆಗೆ ರಂಗಭೂಮಿ ಮೂಲಕ ಅಂದ್ರೆ ನಾಟ್ಯಗಳ ಮೂಲಕ ನಮ್ಮ ಜನಪದದಲ್ಲಿ ನಮ್ಮ ರಾಜ್ಯವನ್ನವರ ಹತ್ರ ನಾವು ಮಾತಾಡಿಕೊಳ್ಳುವ ಒಂದು ಸಾಧನ ಆಗಿತ್ತು. ಅದು ಇಡೀ ಕರ್ನಾಟಕದ ಜನರ ಜೊತೆ ಮಾತಾಡುವಂತಹ ಒಂದು ಪ್ರಯತ್ನ ನಿಧಾನವಾಗಿ ಇವಾಗ ಮಾಡೋ ಪ್ರಯತ್ನ ಪಟ್ಟು
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ನಿರ್ದೇಶಕ ಕೆವಿ ಸುಬ್ಬಣ್ಣ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ 6:15 ಆಗ್ತಾ ಇದೆ. ಇದುವರೆಗೂ ಕೇಳಿದ್ರಿ ಕನ್ನಡ ರತ್ನ ಭಂಡಾರ.
4: ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು,
5: ಕನ್ನಡ, ಮರಾಠಿ, ಇಂಗ್ಲಿಷ್, ಸಂಸ್ಕೃತ, ಈ ನಾಲ್ಕು ವಾಂಗ್ಮಯ ನನ್ನ ನಡುಕಟ್ಟಿಗಿವೆ. ಮರಾಠಿ ನಮ್ಮ ಮನೆಯ ಮಾತು, ಕನ್ನಡ ನಮ್ಮ ಜನದ ಮಾತು. ಮೊದಲು ಕನ್ನಡ.
4: ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ.
6: ನಿಜವಾದ ಪ್ರೀತಿಯ ಆಳ ತಿಳಿದೆ, ನಾನು ತುಂಬಾ ಕ್ರೂರವಾಗಿ ವರ್ತಿಸ್ಬಿಟ್ಟೆ.
7: ಸುಂದರಿ, ಸುಂದರಿ, ನಿನಗಾಗಿ ನಾನು ಎಷ್ಟು ಪರಿತಪಿಸಿದೆ. ಒಂದೇ ಒಂದು ಪ್ರೀತಿಯ ಮಾತು ಹೇಳು ಸುಂದರಿ.
6: ಬರೀ ಪ್ರೀತಿಯ ಮಾತೇಕೆ ಮೃಗ, ನಾನು ನಿನ್ನ ಮದುವೆ ಆಗ್ತೀನಿ ಮೃಗ, ಮದುವೆ ಆಗ್ತೀನಿ.
7: ಹೌದೇ, ಹೌದೇ, ನಾನು ಧನ್ಯ, ನಾನು ಧನ್ಯ, ನಾನು ಧನ್ಯ.
6: ಓ, ಇದೇನು ಈತ ರಾಜಕುಮಾರನೇ ಆದ ಮೃಗ?
4: ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ.
1: ಇದು ಸಮಯ, ಇದು ಬೆಳಗು, ಇದು ಭಾವ.
8: ಎಷ್ಟು ವಯಸ್ಸು ನಿನಗೆ?
9: 19 ಒಡೆಯ.
8: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ,
10: ಕೇಳ್ರಪ್ಪೋ ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ, ಸಮಾಧಾನ.
11: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.

0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಮನಸ್ಸೆಂದು ಕೊನೆದಾಡಿದೆ.
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:20 ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿಣಾ ಮೋದಿನಾ ನವದಿಲ್ಯಾಂ ಸೆಮಿಕಾನ್ ಇಂಡಿಯಾ ವಿಂಶತಿ ಷಡ್ವಿಂಶತಿ ಇತಿ ಕಾರ್ಯಕ್ರಮಸ್ಯ ಉದ್ಘಾಟನಂ ಅಕಾರಿ. ಸೆಮಿಕಂಡಕ್ಟರ್ ಕ್ಷೇತ್ರೆ ಚ ಪ್ರಾರೂಪಣಾಯ ದ್ವಿಶತ ನವೋದ್ಯಮಾನಾಂ ಪೋಷಣಂ ವಿಧೀಯತೆ ಇತಿ ಕೇಂದ್ರೀಯ ಮಂತ್ರಿ ಅಶ್ವಿನಿ ವೈಷ್ಣವಃ ಪ್ರಾವೋಚತ್. ಮೋದಿನಃ ಪಂಚವಿಂಶತ್ಯಧಿಕ ಲೋಕಸೇವಾವ್ರತ ಪೂರ್ತಿ ಅವಸರೆ ಭಾಜಪೇತಿ ದಲಸ್ಯ ಮಾಸಾತ್ಮಕಂ ರಾಷ್ಟ್ರವ್ಯಾಪಿ ಸೇವಾ ಸಂಕಲ್ಪಾಭಿಯಾನಂ ಅದ್ಯ ಪ್ರಭೃತಿ ಸಮಾಲಬ್ಧಂ. ಪಿಎಂ ವಿಶ್ವಕರ್ಮಾ ಯೋಜನಾಯಾಃ ಅದ್ಯ ವರ್ಷತ್ರಯಾತ್ಮಕಂ ಆನುಪೂರ್ವಿಕ ಕಾರ್ಯಕಾಲಂ ಪೂರ್ಣತಾಂಗತಂ. ಭಾರತೇನ ಪಾಕಿಸ್ತಾನೆ ಆತಂಕಿ ಸಂರಕ್ಷಣಂ ವಿಗೋಪಿತಂ. ಅಪಿ ಚ ಕ್ರೀಡಾ ವಾರ್ತಾಸು. ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಸಾಯಂ ಭಾರತಂ ಅಫ್ಘಾನಿಸ್ತಾನ ದಲೇನ ಸಹ ಯೋಚ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಯಾಃ ಯಶೋಭೂಮಿ ಪರಿಸರೆ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಸ್ಯ ಸೆಮಿಕಾನ್ ಇಂಡಿಯಾ ಇತ್ಯಾಖ್ಯಸ್ಯ ತ್ರಿದಿವಸೀಯ ಸಮ್ಮೇಳನಸ್ಯ ಉದ್ಘಾಟನಂ ಅಕರೋತ್. ತ್ರಿದಿವಸೀಯಂ ಸಮ್ಮೇಳನಮಿದಂ ಭಾರತೆ ಸಹಕಾರಸ್ಯ ನಿವೇಶಸ್ಯ ನವಾಚಾರಸ್ಯ ಪ್ರತಿಭಾ ವಿಕಾಸಸ್ಯ ಚ ಸಂವರ್ಧನಾಯ ಕೇಂದ್ರಿತಮಸ್ತಿ. ಅತ್ರಾವಸರೆ ಭಾಷಮಾಣಃ ಪ್ರಧಾನಮಂತ್ರಿ ಪ್ರಾವೋಚತ್ ಯತ್ ಭಾರತಸ್ಯ ಅರ್ಧಚಾಲಕ ಪಾರಿಸ್ಥಿತಿಕೀ ತಂತ್ರಂ ತೀವ್ರಗತ್ಯಾ ಪ್ರಸರತಿ ಯಚ್ಚ ನವಾಚಾರಾಯ ನಿವೇಶಾಯ ವಿಕಾಸಾಯ ಚ ನೂತನಾನ್ ಅವಸರಾನ್ ಉದ್ಘಾಟಯತಿ.
1: ಬೀತೆ ಏಕ ದಶಕ ಮೇ ಭಾರತ ನೇ ಅಪ್ನೆ ಟ್ರಾನ್ಸ್ಮಿಷನ್ ನೆಟ್ವರ್ಕ್ ಕೋ ಭಿ ಎಕ್ಸ್ಪೆಂಡ್ ಕಿಯಾ ಹೈ. ಸಾಥಿಯೋ ಭಾರತ ಮೇ ಪಾವರ್ ಇನ್ಫ್ರಾಸ್ಟ್ರಕ್ಚರ್ ಕಾ ಯೇ ವಿಸ್ತಾರ ಹಮಾರೆ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಕೆ ಲಿಯೆ ಭಿ ಏಕ್ ಬಡಿ ಸ್ಟ್ರೆಂಥ್ ಹೈ. ಭಾರತ ಹರ್ ವೋ ಕದಮ ಉಠಾ ರಹಾ ಹೈ ಜೋ ಹಮೇ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಕಾ ಏಕ್ ಪ್ರಿಫರ್ಡ್ ಡೆಸ್ಟಿನೇಷನ್ ಬನಾಯ.
0: ಶ್ರೀಮೋದಿ ನ್ಯರೂಪಯತ್ ಯತ್ ಏಕತ್ರ ಭಾರತಸ್ಯ ಅರ್ಥವ್ಯವಸ್ಥಾ ಸಂವರ್ಧತೆ ಅಪರತ್ರ ಚ ಭಾರತಮಾಲಕ್ಷ್ಯ ವೈಶ್ವಿಕ ವಿಶ್ವಾಸೋಪಿ ದೃಢೀಭವತಿ. ತೇನ ಪ್ರತಿಪಾದಿತಂ ಯತ್ ಸಮಹ್ವಾನ್ ಪೂರ್ಣಾಯಾಂ ವೈಶ್ವಿಕ ಪರಿಸ್ಥಿತೌ ಅಪಿ ಭಾರತೇನ 7.8% ವೃದ್ಧಿಮಾನಾಂಕಃ ಪಂಜೀಕೃತಃ. ಅಸ್ಮಿನ್ನೇವ ಕಾಲೆ ಜಾಪಾನ ದೇಶಸ್ಯ ಋಣಮೌಲ್ಯಾಂಕನ ಸಂಸ್ಥೆಯಾ ಭಾರತಸ್ಯ ಸಾರ್ವಭೌಮ ಋಣ ಶ್ರೇಣಿ ಸಮುನ್ನಯಿತ. ಪ್ರಧಾನಮಂತ್ರಿ ಪ್ರಾವೋಚದ್ ಯತ್ ದೇಶಸ್ಯ ಪ್ರತ್ಯೇಕಂ ಅಪಿ ನಾಗರಿಕಃ ವಿಕಸಿತ ಭಾರತಸ್ಯ ನಿರ್ಮಾಣಾಯ ಸಂಕಲ್ಪಬದ್ಧತಯಾ ಕಾರ್ಯಂ ಕರೋತಿ.
1: भारत की क्वार्टरली जीडीपी रिपोर्ट आई और इस चैलेंजिंग पीरियड में भी भारत ने 7.8% ग्रोथ हासिल करके दिखाई है और इसी

ಒಂದು ಹಕ್ಕಿ ಧೈರ್ಯವಾಗಿ ಮರದ ರೆಂಬೆ ಮೇಲೆ ಕೂತಿದೆ ಅಂದ್ರೆ ಅದಕ್ಕೆ ನಂಬಿಕೆ ಇರೋದು ಆ ರೆಂಬೆ ಮೇಲಲ್ಲ, ತನ್ನ ರೆಕ್ಕೆಗಳ ಮೇಲೆ. ಬೀಳೋ ಪರಿಸ್ಥಿತಿ ಬಂದರೂ ತಾನು ತನ್ನ ರೆಕ್ಕೆಯಿಂದ ಮೇಲಕ್ಕೆ ಹಾರಬಹುದು ಅನ್ನೋ ಆತ್ಮವಿಶ್ವಾಸದಿಂದ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆಯಲ್ಲಿ, ಏನೇ ಬಂದರೂ ನನ್ನೊಂದಿಗೆ ಮೊದಲು ನಾನಿದ್ದೀನಿ ಅನ್ನೋ ಒಂದು ವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಹೇಳಿರೋದು, ನಂಬಿ ಕೆಟ್ಟವರಿಲ್ಲ, ನಂಬದೆ ಬದುಕಿದವರಿಲ್ಲ ಅಂತ.

0: ಎಷ್ಟು ಮುಖ್ಯ ಅನ್ನೋದರ ಹಿಂದೆ ಒಂದು ಕಥೆ ಇದೆ, ಹೇಳ್ತೀನಿ ಕೇಳಿ. ಒಂದು ಊರಿನಲ್ಲಿ ಮಳೆನೇ ಬರ್ತಾ ಇರೋದಿಲ್ಲ. ಜನರೆಲ್ಲ ದೇವರ ಹತ್ತಿರ ಮಳೆಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಒಂದು ದೊಡ್ಡ ಮೈದಾನದಲ್ಲಿ ಸೇರೋಣ ಅಂತ ತೀರ್ಮಾನ ಮಾಡ್ತಾರೆ. ಎಲ್ಲರೂ ಸಹ ಮೈದಾನಕ್ಕೆ ಒಂದಿನ ಬರ್ತಾರೆ, ಆದರೆ ಅವರಲ್ಲಿ ಒಬ್ಬ ಹುಡುಗ ಮಾತ್ರ ಕೊಡೆ ಹಿಡಿದು ಬರ್ತಾನೆ. ಆತನನ್ನು ನೋಡಿದಂತಹ ಜನರೆಲ್ಲ ನಕ್ಕು, ಏನೋ ಇದು, ಛತ್ರಿ ತಗೊಂಡು ಬಂದಿದ್ಯಲ್ಲ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನಂತೆ, ದೇವರ ಬಳಿ ಪ್ರಾರ್ಥನೆ ಮಾಡಿದ ನಂತರ ಮಳೆ ಬರುತ್ತಲ್ವಾ, ಆಗ ನೆನೀಬಾರ್ದು ಅಂತ ಛತ್ರಿ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾನಂತೆ. ಇದು ಅಲ್ವಾ ಸ್ನೇಹಿತರೆ ನಂಬಿಕೆ? ಅಂದರೆ ಅವರೆಲ್ಲರಲ್ಲಿ ಮಳೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇದ್ದದ್ದು ಆ ಹುಡುಗನಿಗೆ ಮಾತ್ರ. ನಾವು ನಿತ್ಯ ಪ್ರಾರ್ಥನೆ ಮಾಡ್ತೀವಿ, ಆ ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ನಿಜವಾಗ್ಲೂ ಮ್ಯಾಜಿಕ್ ಮಾಡಿಬಿಡುತ್ತೆ. ಹಾಗಾಗಿ ನಂಬಿಕೆಯನ್ನು ಯಾವತ್ತೂ ಕಳ್ಕೊಳ್ಬೇಡಿ ಅಂತ ಹೇಳ್ತಾ ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ತೇಜಸ್ವಿನಿ, ಹೀಗೆ ಕೇಳ್ತಾ ಇರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.
1: ಇದುವರೆಗೂ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಕೇಳಿದ್ರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:40, ಇನ್ನು ಕೇರಳ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಎರಡನೇ ಹಂತದಲ್ಲಿ 23 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದ ಸರ್ಕಾರ. ರೇಷನ್ ಕಾರ್ಡ್ ಇಕೆವೈಸಿ ಗಡುವು 20 ಅಕ್ಟೋಬರ್ವರೆಗೆ ವಿಸ್ತರಿಸಿ ಆಹಾರ ಇಲಾಖೆ ಆದೇಶ. ಗಣಗಾಪುರದಲ್ಲಿ ಹಂತ ಹಂತವಾಗಿ ಅಭಿವೃದ್ದಿ ಕಾರ್ಯ ಕೈಗೊಳ್ಳಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರವಾಸಿ ತಾಣಗಳ ಅಭಿವೃದ್ದಿಗೆ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪರಿಶೀಲಿಸಿದ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ. ಬಿಜೆಪಿ ಸೇವಾ ಸಂಕಲ್ಪ ಅಭಿಯಾನ, ಹುಬ್ಬಳ್ಳಿಯಲ್ಲಿ ಹೊಲಿಗೆ ಯಂತ್ರ ವಿತರಿಸಿದ ಸಚಿವ ಪ್ರಹ್ಲಾದ್ ಜೋಶಿ. ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದ ಸಚಿವ ವಿ ಸೋಮಣ್ಣ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ನಗರದಲ್ಲಿ ಬಿಗಿ ಭದ್ರತೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ ಮುಂಗಾರು ಋತುವಿನಲ್ಲಿ ಒಣಹವೆ ಮುಂದುವರೆದಿದ್ದು ಮಳೆಯ ಅಭಾವದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಹೆಚ್ಚುವರಿ 23 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಎಂದು ಸರ್ಕಾರ ಘೋಷಣೆ ಮಾಡಿದೆ. ಮೊದಲ ಹಂತದ ಅಧಿಸೂಚನೆಯಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿತ್ತು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆದ ನೈಸರ್ಗಿಕ ವಿಕೋಪಗಳ ಸಂಪುಟ ಉಪಸಮಿತಿ ಸಭೆಯಲ್ಲಿ ನೀಡಿದ ನಿರ್ದೇಶನದಂತೆ 24 ತಾಲೂಕುಗಳ 214 ಹಳ್ಳಿಗಳಲ್ಲಿ ಮೊಬೈಲ್ ಆಪ್ ಮೂಲಕ ಸ್ಥಳ ಪರಿಶೀಲನೆ ನಡೆಸಲಾಗಿತ್ತು. ಇವುಗಳಲ್ಲಿ 21 ತಾಲೂಕುಗಳು ತೀವ್ರ ಬರಪೀಡಿತ ಹಾಗೂ 2 ತಾಲೂಕುಗಳು ಸಾಧಾರಣ ಬರಪೀಡಿತ ಎಂದು ವರ್ಗೀಕರಿಸಲ್ಪಟ್ಟಿದೆ. ತಿಪಟೂರು, ಕಾರಟಗಿ, ಮಾನ್ವಿ, ಸಿಂಧನೂರು ಮತ್ತು ಸಿರಿವಾರ, ಅಫ್ಸಲ್ಪುರ, ಆಳಂದ, ಚಿತ್ತಾಪುರ, ಕಲಬುರಗಿ, ಯಡ್ರಾಮಿ ಮತ್ತು ಶಹಾಬಾದ್, ಭಾಲ್ಕಿ, ಬಸವನ ಬಾಗೇವಾಡಿ, ಬಬಲೇಶ್ವರ ಮತ್ತು ತಿಕೋಟ, ರಟ್ಟಿಹಳ್ಳಿ, ಹುಬ್ಬಳ್ಳಿ, ನವಲಗುಂದ, ಹುಬ್ಬಳ್ಳಿ ನಗರ ಮತ್ತು ಅಣ್ಣಿಗೇರಿ, ಕಡೂರು ತೀವ್ರ ಬರಪೀಡಿತ ತಾಲೂಕುಗಳಾದರೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಮತ್ತು ವಿರಾಜಪೇಟೆಯನ್ನು ಸಾಧಾರಣ ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಎದುರಾಗುತ್ತಿರುವಂತಹ ಸರ್ವರ್ ಸಮಸ್ಯೆಯಿಂದಾಗಿ ಇಕೆವೈಸಿಗೆ ಅಡಚಣೆ ಉಂಟಾದ ಹಿನ್ನೆಲೆ ಪಡಿತರ ಇಕೆವೈಸಿ ಅವಧಿ ವಿಸ್ತರಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ 30ರವರೆಗೆ ಇದ್ದಂತಹ ಕೊನೆಯ ದಿನಾಂಕವನ್ನು 20 ಅಕ್ಟೋಬರ್ವರೆಗೆ ಅವಧಿ ವಿಸ್ತರಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆದೇಶ ಹೊರಡಿಸಿದೆ. ನ್ಯಾಯಬೆಲೆ ಅಂಗಡಿಗಳ ಸಮಯವನ್ನು ಪರಿಷ್ಕರಣೆ ಮಾಡಲಾಗಿದ್ದು 1 ಅಕ್ಟೋಬರ್ ನೂತನ ಸಮಯ ಜಾರಿಗೆ ಬರಲಿದೆ ಎಂದು ಆಹಾರ ಸಚಿವ ರಿಜ್ವಾನ್ ಅರ್ಷದ್ ಮಾಹಿತಿ ನೀಡಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳ ಸಮಯ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ಪಡಿತರ ನೀಡಲು ಸಮಯ ನಿಗದಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು ಈ ಕುರಿತು ಚರ್ಚಿಸಲು ಈ ತಿಂಗಳ 21ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗಾಣಗಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಅಧಿವೇಶನದಲ್ಲಿ ಚರ್ಚೆ ಮಾಡದೆ ಕೇವಲ ರಾಜಕೀಯ ಮಾಡಿದ್ದರು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗಾಣಗಾಪುರ ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಪುಣ್ಯಕ್ಷೇತ್ರವಾಗಿದೆ. ಗಾಣಗಾಪುರ ಕ್ಷೇತ್ರದ ಸಮಗ್ರ ಅಭಿವೃದ್ದಿ ಮತ್ತು ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರ ಈಗಾಗಲೇ ಸೂಕ್ತ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿಯಂತೆ ಹಂತ ಹಂತವಾಗಿ ಕ್ಷೇತ್ರದ ಅಭಿವೃದ್ದಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಜ್ಯದ

0: ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸುವುದು ಮತ್ತು ಆಧುನಿಕ ಸಾರಿಗೆ ತಂತ್ರಜ್ಞಾನಗಳ ಬಳಕೆಯ ಸಾಧ್ಯತೆಯನ್ನು ಪರಿಶೀಲಿಸುವ ಉದ್ದೇಶದಿಂದ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿತು. ಹಂಪಿಯಂತಹ ವಿಶಾಲ ಪ್ರವಾಸಿ ವಲಯಗಳು, ಘಟ್ಟ ಪ್ರದೇಶ, ನಗರಗಳಿಗೆ ಹೊಂದಿಕೊಂಡಿರುವಂತಹ ಪ್ರವಾಸಿ ತಾಣ ಮತ್ತು ಭೂಸ್ವಾಧೀನಕ್ಕೆ ಅವಕಾಶ ಕಡಿಮೆ ಇರುವ ಪ್ರದೇಶಗಳಲ್ಲಿ ಇಂತಹ ಎಲಿವೇಟೆಡ್ ಸಾರಿಗೆ ವ್ಯವಸ್ಥೆಗಳ ಉಪಯುಕ್ತತೆ ಕುರಿತು ಪರಿಶೀಲನೆ ನಡೆಸಲು ನಿಯೋಗ ನಿರ್ಧರಿಸಿದೆ. ಇದೇ ವೇಳೆ ಮಾತನಾಡಿದಂತಹ ಸಚಿವ ಕೆಜೆ ಜಾರ್ಜ್, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬಳಕೆಯಾಗುತ್ತಿರುವಂತಹ ನೂತನ ಸಾರಿಗೆ ತಂತ್ರಗಳನ್ನು ಅಧ್ಯಯನ ಮಾಡಿ ರಾಜ್ಯಗಳಿಗೆ ಅಗತ್ಯಗಳಿಗೆ ಯಾವ ಮಾದರಿ ಸೂಕ್ತ ಎಂಬುದನ್ನು ಪರಿಶೀಲನೆ ಮಾಡಲಾಗುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ಇಂದು ವಿವಿಧ ಇಲಾಖೆಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ನಗರಾಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ಕುಡಿಯುವ ನೀರು, ಒಳಚರಂಡಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಪರಿಶೀಲನೆ ನಡೆಸಿದರು. ಈ ವೇಳೆ ನಗರಾಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ 13 ಮಹಾನಗರ ಪಾಲಿಕೆಗಳನ್ನು ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಪಾಲಿಕೆಯ ಎಲ್ಲಾ ಸೇವೆಗಳು ಹಾಗೂ ಅಗತ್ಯ ಮಾಹಿತಿಗಳು ಸಾರ್ವಜನಿಕರಿಗೆ ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬಳಿಕ ಅವರು ಪಚ್ಚನಾಡಿಯಲ್ಲಿರುವಂತಹ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಹಾಗೂ ನಿರ್ವಹಣಾ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು. ಮೂಲದಲ್ಲೇ 100% ಕಸ ವಿಂಗಡಣೆ ಕಡ್ಡಾಯ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮನುಷ್ಯನಿಗೆ ನೈರ್ಮಲ್ಯ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ. ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಪ್ರಧಾನಿ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಸ್ವಚ್ಛತಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ಪೌರ ಕಾರ್ಮಿಕರ ಜೊತೆಗೆ ಸ್ವಚ್ಛತಾ ಕಾರ್ಯದಲ್ಲಿ ಸಚಿವ ಬಿ ಸೋಮಣ್ಣ ಭಾಗಿಯಾದರು. ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ತಮವಾಗಿ ವ್ಯಾಸಂಗ ಮಾಡುವಂತೆ ಅವರು ಕರೆ ನೀಡಿದರು. ದೇಶದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿಗೆ ಹೊಸ ಆಯಾಮವನ್ನು ನೀಡಲಾಗಿದ್ದು, ಉಚಿತ ಧಾನ್ಯ ವಿತರಣೆ, MSP ದರ ಏರಿಕೆ ಮತ್ತು ಗೊಬ್ಬರದ ಮೇಲೆ ಹೆಚ್ಚಾಗದಂತೆ ಸಬ್ಸಿಡಿ ನೀಡುವ ಮೂಲಕ ರೈತರು ಮತ್ತು ಸಾರ್ವಜನಿಕರ ಹಿತ ಕಾಯಲಾಗಿದೆ ಎಂದು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಅವರ ಜನ್ಮದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹರ್ ಘರ್ ನಲ್ ಸೆ ಜಲ್ ಯೋಜನೆಯಡಿ ಪ್ರತಿಯೊಂದು ಮನೆಗೆ ಕುಡಿಯುವ ನೀರು ಒದಗಿಸಲಾಗಿದ್ದು, ಡಿಸೆಂಬರ್ ವೇಳೆಗೆ ಮಲಪ್ರಭಾ ನದಿಯ ನೀರನ್ನು ಪೂರೈಸಲು 1,100 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ.
3: ನಮ್ಮನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮ ದಿವಸ ಇವತ್ತು. ಅವರು ಇಷ್ಟರಲ್ಲಿ 25 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ದೇಶದ ಸಂವಿಧಾನ ಬದ್ಧ ಹುದ್ದೆಯನ್ನ ಸತತವಾಗಿ ಅಲಂಕರಿಸಿರುವಂತಹ ಮೊದಲನೇ ವ್ಯಕ್ತಿ ಆಗ್ತಾರೆ. ಇಡೀ ಧಾರವಾಡ ಜಿಲ್ಲೆಗೆ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯಿಂದ ನಳದ ಮೂಲಕ ನೀರನ್ನಂತೂ ಕೊಟ್ಟಿದ್ದೀವಿ. ಅದರ ಜೊತೆಗೆ ಹರ್ ಘರ್ ನಲ್ ಜಲ್ ಮೂಲಕ ಈಗ ಪ್ರತಿ ಮನೆಗೆ ಮಲಪ್ರಭಾ ನೀರನ್ನು ಸಹಿತ ಡಿಸೆಂಬರ್ ವರೆಗೆ ಕೊಡ್ತೀವಿ. ಅದಕ್ಕೂ ಪ್ರಧಾನಮಂತ್ರಿಗಳು 1,100-1,200 ಕೋಟಿ ರೂಪಾಯಿಗಿಂತ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ.
0: ಇದೇ ವೇಳೆ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಲಖಪತಿ ದೀದಿ ಯೋಜನೆಯಡಿ ಸುಮಾರು 12,000ಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿಯನ್ನು ನೀಡಲಾಗಿದ್ದು, ಇಂದು 300 ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಕುರಿತ ಒಂದು ನೋಟ ಇಲ್ಲಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಪರಿಣಾಮ ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿಯವರಿಗೂ ಮುಕ್ತ ಅವಕಾಶವನ್ನು ನೀಡಲಾಯಿತು. ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಇದು ಖಾಸಗಿ ಕಂಪನಿಗಳಿಗೆ ಅನುವು ಮಾಡಿಕೊಡುವ ಏಕಗವಾಕ್ಷಿ ನಿಯಂತ್ರಕ ಹಾಗೂ ಪ್ರವೇಶದ ಅಡೆತಡೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ. ಇದರ ಪರಿಣಾಮ 2026ರ ವೇಳೆಗೆ ಸುಮಾರು 440 ನವೋದ್ಯಮಗಳು ನೋಂದಣಿಯಾಗಿದ್ದು

ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ ಜರುಗಲಿದೆ. ಪಡೀಲ್ನಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದಲ್ಲಿ ಸಂಪುಟ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ತಾತ್ಕಾಲಿಕವಾಗಿ ಬದಲಾವಣೆಯನ್ನು ಮಾಡಲಾಗಿದೆ. ಇಂದು ಸಂಜೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಸಚಿವರು ನಗರಕ್ಕೆ ಆಗಮಿಸಲಿದ್ದಾರೆ. ಗಣ್ಯರ ಭದ್ರತೆ ಮತ್ತು ಸುಗಮ ವಾಹನ ಸಂಚಾರದ ದೃಷ್ಟಿಯಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಪಾಲಿಸಿ ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಕಾಫಿ ಬೆಳೆಗಾರರ ತಾಂತ್ರಿಕ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತೀಶ್ ತಿಳಿಸಿದ್ದಾರೆ. ಭಾರತ್ ಜೋಡೋ ಯುವಕ ಸಂಘಗಳ ಸದಸ್ಯರ ನೋಂದಣಿ ಪ್ರಕ್ರಿಯೆಯನ್ನು ನಿಗದಿತ ಗುರಿಯಂತೆ ಪೂರ್ಣಗೊಳಿಸುವುದರ ಜೊತೆಗೆ ಪ್ರತಿಯೊಬ್ಬ ಸದಸ್ಯರ ಮಾಹಿತಿಯನ್ನು ನಿಖರವಾಗಿ ದಾಖಲಾಗುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಹಂತದಲ್ಲಿ 23 ತಾಲೂಕುಗಳನ್ನು ಬರ ಪೀಡಿತ ಪಟ್ಟಿಗೆ ಸೇರಿಸಿದ ಸರ್ಕಾರ. ರೇಷನ್ ಕಾರ್ಡ್ ಇಕೆವೈಸಿ ಕಡುವು ಅಕ್ಟೋಬರ್ 20ರವರೆಗೆ ವಿಸ್ತರಿಸಿ ಆಹಾರ ಇಲಾಖೆ ಆದೇಶ. ಗಾಣಗಾಪುರದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪರಿಶೀಲಿಸಿದ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ. ಬಿಜೆಪಿ ಸೇವಾ ಸಂಕಲ್ಪ ಅಭಿಯಾನ. ಹುಬ್ಬಳ್ಳಿಯಲ್ಲಿ ಹೊಲಿಗೆ ಯಂತ್ರ ವಿತರಿಸಿದ ಸಚಿವ ಪ್ರಹ್ಲಾದ್ ಜೋಶಿ. ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದ ಸಚಿವ ವಿ ಸೋಮಣ್ಣ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ನಗರದಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಸಾರ್ವಜನಿಕರಿಗಾಗಿ
3: ಸೇವಾನಿರತರು
2: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
4: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಸಮಯ 6:52 ಆಗ್ತಾ ಇದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ, ಟ್ಯೂನ್ ಮಾಡಿದ್ದೀರಾ. ಎಸ್, ಈ ಒಂದು ಸಮಯ ಯಾವ ಸಮಯ? ಸನ್ಸೆಟ್ ಸುರಭಿಯ ಸಮಯ. ಸನ್ಸೆಟ್ ಸುರಭಿಗೆ ಆತ್ಮೀಯ ಸ್ವಾಗತ.

ಸಮಯ 6:57 ಆಗಿದೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇದು. ಸ್ನೇಹಿತರೆ, ಭಾಷೆ ಅನ್ನುವಂಥದ್ದು ಒಂದು ಸಂಪತ್ತು, ಭಾಷೆ ಅನ್ನುವಂಥದ್ದು ಒಂದು ಜ್ಞಾನ ಅಲ್ವಾ? ನಮ್ಮ ಭಾಷೆಯನ್ನು ನಾವು ಪ್ರೀತಿಸಬೇಕು, ಬಳಸಬೇಕು, ಬೆಳೆಸಬೇಕು. ಆಗ ಮಾತ್ರ ಒಂದು ಭಾಷೆ ಅನ್ನುವಂಥದ್ದು ಹರಿಯೋ ನದಿಯ ಹಾಗೆ ಅದು ಸದಾ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಒಬ್ಬರ ಬಾಯಿಂದ ಮತ್ತೊಬ್ಬರಿಗೆ, ಮತ್ತೊಬ್ಬರ ಬಾಯಿಂದ ಮತ್ತೊಬ್ಬರಿಗೆ, ಹೀಗೆ ಅದು ಬೆಳೀತಾ ಹೋಗುತ್ತೆ, ಯಾವತ್ತಿಗೂ ಕೂಡ ಕ್ಷೀಣಿಸೋದಿಲ್ಲ. ಅದೇ ರೀತಿ ನಮ್ಮ ಭಾಷೆಯನ್ನು ನಾವು ಕಲಿಬೇಕು ಮತ್ತು ಉಳಿಸಬೇಕು, ಬೆಳೆಸಬೇಕು ಅನ್ನೋ ಹಾಗೆ ಮತ್ತೊಂದು ಭಾಷೆಯನ್ನು, ನಮ್ಮ ನೆರೆಹೊರೆಯ ಭಾಷೆಯನ್ನು ಕೂಡ ಕಲಿಯೋದ್ರಲ್ಲಿ ತಪ್ಪಿಲ್ಲ. ಮತ್ತು ಹಾಗೆ ಕಲಿಯೋದ್ರಿಂದ ಇವತ್ತಿನ ಕಾಲಮಾನದಲ್ಲಿ ಸಾಕಷ್ಟು ಅವಕಾಶಗಳನ್ನು ನಾವು ಗಳಿಸ್ಕೊಳ್ಬೇಕು, ಗಳಿಸ್ಕೊಳ್ಬಹುದು. ಅದರಲ್ಲೂ ಕೂಡ ಉದ್ಯೋಗದ ದೃಷ್ಟಿಯಿಂದ ನೋಡಿದರೆ ಭಾಷೆಯೊಂದನ್ನು ಕಲಿತರೆ, ಅಂದರೆ ಒಂದು ಎಕ್ಸ್ಟ್ರಾ ಭಾಷೆಯೊಂದನ್ನು ಸಂಪೂರ್ಣವಾಗಿ ನಾವು ಕಲ್ತಿದ್ದೀವಿ ಅಂತಂದರೆ ಅದರಲ್ಲಿ ಹತ್ತಾರು ಅವಕಾಶಗಳು ನಮ್ಮನ್ನು ಅರಸಿ ಬರುತ್ತೆ. ಹಾಗಿದ್ರೆ ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ ನಿಮ್ಮಿಂದ ನಾನು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಯಾವುದೇ ಒಂದು ಭಾಷೆಯನ್ನು ನೀವು ಕಲಿಯೋದಕ್ಕೆ ಪ್ರಯತ್ನ ಪಟ್ಟು ಅರ್ಧದಲ್ಲೇ ಬಿಟ್ಟಿದ್ದೀರಾ ಅನ್ನುವಂಥ ವಿಚಾರವನ್ನು. ನಮ್ಮ ಭಾಷೆ, ನಮ್ಮ ಮಾತೃಭಾಷೆ ಕನ್ನಡ. ಸೊ ಕನ್ನಡ ನಮಗೆ ಬಹಳ ಚೆನ್ನಾಗಿ ಓದೋದಕ್ಕೆ

ಬರೆಯೋದಕ್ಕೆಲ್ಲ ಬರುತ್ತೆ ಅನ್ನುವಂಥ ಮಾತು ಒಂದು ಕಡೆ ಇದ್ದರೆ, ಮತ್ತೊಂದು ಭಾಷೆಯನ್ನು ಕಲಿಯೋದಕ್ಕೆ ಪ್ರಯತ್ನ ಪಟ್ಟೆ, ಅದು ಯಾವುದೇ ಭಾಷೆ ಆಗಿರ್ಬೋದು, ಆದರೆ ಆ ಒಂದು ಪ್ರಯತ್ನ ಅರ್ಧಕ್ಕೆ ನಿಂತು ಹೋಗಿದೆ ಅನ್ನುವಂಥದ್ದಾಗಿದ್ದರೆ ಆ ಭಾಷೆ ಯಾವುದು ಅನ್ನೋದನ್ನು ನೀವು ನನ್ನ ಜೊತೆಗೆ ಹಂಚ್ಕೋಬೋದು. 9800910013 ಈ ಕಾಲಮಾನದಲ್ಲಿ ವಿದೇಶಿ ಭಾಷೆಗಳನ್ನು ಕಲಿಯುವಂಥ ಟ್ರೆಂಡ್ ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಇಂಗ್ಲಿಷ್ ಮಾತ್ರವಲ್ಲದೆ ಜರ್ಮನ್, ಫ್ರೆಂಚ್ ಈ ಭಾಷೆಗಳನ್ನು ಕೂಡ ಕಲಿತು ಅಲ್ಲಿ ತರ್ಜುಮೆ ಮಾಡುವಂಥ, ಅಂದರೆ ಭಾಷಾಂತರಕಾರರಾಗಿ ಕೆಲಸ ಮಾಡುವಂಥ ಸಾಕಷ್ಟು ಅವಕಾಶಗಳನ್ನು ಕೂಡ ಕಲಿತಾ ಇದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ. ಸೊ ನೀವು ಅಂಥ ಯಾವುದೇ ಭಾಷೆ ಇರ್ಬೋದು, ಭಾರತೀಯ ಇತರ ಭಾಷೆಗಳಿರ್ಬೋದು ಅಥವಾ ವಿದೇಶಿ ಭಾಷೆ ಇರ್ಬೋದು, ಕಲಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಆದರೆ ಅದು ಯಾಕೋ ಕಲಿಯೋದಕ್ಕೆ ಪೂರ್ಣ ಮಾಡೋದಕ್ಕೆ ಆಗಲಿಲ್ಲ, ಅಂಥ ಒಂದು ಸಂದರ್ಭಗಳಿದ್ರೆ, ಅಂಥ ಒಂದು ಭಾಷೆ ಯಾವುದಾದ್ರೂ ಇದ್ದರೆ ನನ್ನ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಮುಂದೆ ನಿಮಗೋಸ್ಕರ ಸನ್ಸೆಟ್ ಸುರಭಿಯಲ್ಲಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವಂಥ ಬೊಂಬಾಟ್ ಚಿತ್ರದ ಗೀತೆ.

ಸಮಯ 7:05 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ನಮ್ಮ ಮಾತೃಭಾಷೆಯನ್ನು ಬಿಟ್ಟು ಮತ್ತೊಂದು ಭಾಷೆಯನ್ನು ಕಲಿಯೋದಕ್ಕೆ ಪ್ರಯತ್ನ ಪಟ್ಟು ಅದನ್ನು ಅರ್ಧದಲ್ಲೇ ನಿಲ್ಲಿಸಿದ್ರೆ ಅಂತ ಭಾಷೆ ಯಾವುದು, ಯಾವ ಪ್ರಯತ್ನವನ್ನು ಪಟ್ಟಿದ್ದೀರಾ ಅಂತ ಕೇಳಿದ್ದೆ. ಅನಿಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅನಿಲ್, ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್, BTM ಲೇಔಟಿಂದ. ತಮಿಳು ಮತ್ತು ತೆಲುಗು ಭಾಷೆಗಳನ್ನು ಕಲಿಯಬೇಕು ಅನ್ನೋಂಥ ಆಸೆಯಿಂದ ನಾನು ಪ್ರಯತ್ನವನ್ನು ಆರಂಭಿಸಿದೆ. ಆರಂಭದಲ್ಲಿ ಹಲವು ಕಷ್ಟಗಳಿದ್ದರೆ ಅದು ಕೆಲವೊಮ್ಮೆ ಕಲಿಯೋದು ಕಷ್ಟ ಅನಿಸಿದ್ರು ಕೂಡ ನಾನು ಎಂದಿಗೂ ಪ್ರಯತ್ನವನ್ನು ಕೈಬಿಡಲಿಲ್ಲ. ಇವತ್ತಿಗೂ ಭಾಷೆಗಳನ್ನು ಕಲಿತಾನೇ ಇದ್ದೀನಿ. ಪ್ರತಿದಿನ ಒಂದು ಹೊಸ ಪದ, ಒಂದು ಹೊಸ ವಾಕ್ಯ ಕಲಿತಾ ನನ್ನ ಭಾಷಾ ಜ್ಞಾನವನ್ನು ವೃದ್ಧಿಸ್ಕೊಳ್ತಾ ಇದ್ದೀನಿ. ಕಲಿಕೆಯ ಪಯಣಕ್ಕೆ ಅಂತ್ಯ ಇಲ್ಲ, ಪ್ರಯತ್ನ ಮತ್ತು ನಿರಂತರತೆ ಯಶಸ್ಸಿನ ದಾರಿ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀರಾ. ಕಲಿಕೆಗೆ ಯಾವತ್ತಿಗೂ ಕೂಡ ಏನು ಕೊನೆ ಅನ್ನುವಂಥದ್ದು ಇರೋದಿಲ್ಲ ಅಂಥೇಳಿ. ಒಂದೊಂದೇ ಹೊಸ ಪದ, ಒಂದೊಂದೇ ಹೊಸ ವಾಕ್ಯದಿಂದ ಒಂದು ಭಾಷಾ ಜ್ಞಾನವನ್ನು ವಿಸ್ತಾರ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಅದೇ ಆರಂಭ ಶೂರತ್ವ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಸಲಕ್ಕೆ ಒಂದು ಅರ್ಧ ಗಂಟೆ ಕೂತು ಒಂದು 16 ವಾಕ್ಯಗಳನ್ನು ಕಲಿಯೋದಕ್ಕೆ ಪ್ರಯತ್ನ ಪಡ್ತಾರೆ, ಅಥವಾ ಒಂದು ರಾಶಿ ರಾಶಿ ಪದವನ್ನು ಕಲಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದು ಒಮ್ಮೆಲೆ ಸಾಕು ಅಂತ ಅನಿಸಿ ಯಾಕೋ ಒಂದು ರೀತಿ ಮನಸ್ಸಿನ ದಣಿವು, ಅದು ಮನಸ್ಸಿಗೆ ದಣಿವಾಗಿ ಅದನ್ನು ಅರ್ಧಕ್ಕೆ ಬಿಡುವಂಥ ಪ್ರಮೇಯವೇ ಹೆಚ್ಚು. ಆದರೆ ಒಂದು ಭಾಷೆ, ಒಂದು ಭಾಷೆಯಲ್ಲಿ ಎಷ್ಟು ಲಕ್ಷಾಂತರ ಪದಗಳಿರುತ್ತೆ, ಅಂತಹ ಪದಗಳನ್ನು ಒಂದೊಂದು ಪುಟ್ಟ ಪುಟ್ಟ ವಾಕ್ಯಗಳನ್ನು ಕಲಿಯೋದ್ರ ಮುಖಾಂತರ TV ಅಥವಾ ರೇಡಿಯೋ ಈ ರೀತಿಯ ಮಾಧ್ಯಮಗಳಿಂದ ಏನು ಆ ಭಾಷೆಯನ್ನು ನಮ್ಮ ಕಿವಿ ಮೇಲೆ ಬೀಳಿಸ್ಕೊಳ್ಳೋದ್ರಿಂದ ಕೂಡ ನಾವು ಎಷ್ಟೋ ಪಾಲು ಒಂದು ಹೊಸ ಭಾಷೆಯನ್ನು ಕಲಿಬೋದು ಅಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಡಾಕ್ಟರ್ ಅನಿಲ್ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. 7:07 ಆಗ್ತಾ ಇದೆ. ನೀವು ಯಾವುದಾದ್ರೂ ಹೊಸ ಭಾಷೆಯನ್ನು ಕಲಿಯೋದಕ್ಕೆ ಪ್ರಯತ್ನ ಪಟ್ಟು ಅದು ಅರ್ಧದಲ್ಲೇ ನಿಂತಿದ್ರೆ ಆ ವಿಚಾರವನ್ನು ನನ್ನ ಜೊತೆ ಹಂಚ್ಕೊಳ್ಳಿ, ಅಥವಾ ನೀವು ಪೂರ್ತಿಯಾಗಿ ಅದರಲ್ಲಿ ಸಕ್ಸಸ್ ಕಂಡಿದ್ರೂ ಕೂಡ ನೀವು ಆ ವಿಚಾರವನ್ನು ಕೂಡ ನನ್ನ ಜೊತೆ ಹಂಚ್ಕೋಬಹುದು. ಮುಂದಿನ ಗೀತೆ ನಿಮಗೋಸ್ಕರ, ಸೋನು ನಿಗಮ್ ಅವರ ಧ್ವನಿಯಲ್ಲಿರುವಂತಹ ಹಾಡು, ಚಕ್ರವರ್ತಿ ಚಿತ್ರದ ಗೀತೆ. ಸೋನು ನಿಗಮ್ ಅವರ ಜೊತೆಗೆ ಶ್ರೇಯಾ ಘೋಷಾಲ್ ಕೂಡ ಧ್ವನಿಗೊಳಿಸಿದ್ದಾರೆ.

ಸಮಯ 7:16 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ನೀವು ನಿಮ್ಮ ಮಾತೃಭಾಷೆ ಅಲ್ಲದೆ ಮತ್ತೊಂದು ಭಾಷೆಯನ್ನ ಕಲಿಯೋ ಪ್ರಯತ್ನವನ್ನ ಪಟ್ಟು ಅದು ಅರ್ಧಕ್ಕೆ ನಿಲ್ಸಿದ್ರೆ, ಅಥವಾ ಯಶಸ್ವಿಯಾಗಿ 6 ಭಾಷೆಗಳನ್ನ ಕಲ್ತಿದ್ರೆ ಅದನ್ನ ನನ್ನ ಜೊತೆ ಹಂಚಿಕೊಳ್ಳಿ ಅಂತ ಹೇಳಿದ್ದೆ. ನಾಗೇಶ್ ಕುಮಾರ್ ಚಂದಾಪುರದಿಂದ ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ಮಡದಿ ಜಯಲಕ್ಷ್ಮಿ ಅವರ ಮಾತೃಭಾಷೆ ತೆಲುಗು, ನಾನು ತೆಲುಗು ಕಲಿತು ಅವಳನ್ನ ಮೆಚ್ಚಿಸಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ, ಆದ್ರೆ ಯಾಕೋ ಗೊತ್ತಿಲ್ಲ ನನಗೆ ತೆಲುಗು ಭಾಷೆ ಬರ್ತಾನೆ ಇಲ್ಲ, ಅರ್ಧಂಬರ್ಧ ಕಲ್ತಿದ್ದೀನಿ. ಆದ್ರೆ ಅವಳಂತೂ ನನ್ನ ಜೊತೆ ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತನಾಡ್ತಾಳೆ, ಕನ್ನಡ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ ನಾಗೇಶ್ ಕುಮಾರ್ ಅವರು. ಸೊ ನಿಮ್ಮ ಪ್ರೀತಿಯ ಮಡದಿ ಜಯಲಕ್ಷ್ಮಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್ ಹೇಳಿ, ಕನ್ನಡ ಭಾಷೆಯನ್ನ ಕಲಿತು ಬಹಳ ಚೆನ್ನಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದೀರಿ, ಮೆಚ್ಚುಗೆಯನ್ನು ಸೂಚಿಸಿದ್ದೀರಿ. ಅದೇ ರೀತಿ ನೀವು ಕೂಡ ತೆಲುಗು ಕಲಿಯೋದಕ್ಕೆ ಆಲ್ ದ ಬೆಸ್ಟ್. ಸ್ನೇಹಿತರೆ, ನೀವು ನಿಮ್ಮ ಭಾಷೆ ಜ್ಞಾನ ಎಷ್ಟಿದೆ, ಎಷ್ಟು ಬಗೆಯ ಭಾಷೆಗಳನ್ನು ನೀವು ಮಾತನಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ದೀರಿ, ನನ್ನ ಜೊತೆ ಹಂಚ್ಕೋಬಹುದು. 7:18 ಆಗ್ತಾ ಇದೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇದು. ಮುಂದೆ ನಿಮಗೋಸ್ಕರ ಮಧುರವಾದ ಮತ್ತೊಂದು ಗೀತೆ, ಹೇಮಂತ್ ಅವರ ಧ್ವನಿಯಲ್ಲಿರುವಂತಹ ಹಾಡು ಇಂತಿ ನಿನ್ನ ಪ್ರೀತಿಯ ಚಿತ್ರದ್ದು. ಹೇಮಂತ್ ಅವರ ಜೊತೆಗೆ ನಂದಿತಾ ಅವರ ಧ್ವನಿ ಕೂಡ ಇದೆ.

ಸಮಯ 7:23 ಆಗ್ತಾ ಇದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಭಾರತದಲ್ಲಿ ಎಷ್ಟೆಲ್ಲ ಭಾಷೆಗಳಿದೆ ಗೊತ್ತಾ ನಿಮಗೆ? ಭಾರತದಲ್ಲಿ ಒಟ್ಟು 22 ಅಧಿಕೃತ ಭಾಷೆಗಳಿದೆ. ಆದರೆ ಈ ಅಧಿಕೃತ ಭಾಷೆಗಳಲ್ಲದೆ ಇನ್ನೂ ಅದನ್ನು ಮುಂದಕ್ಕೆ ಹೋಗಿ ಭಾಷೆಗಳನ್ನು ನಾವು ಕೆದಕ್ತಾ ಹೋದರೆ, ಭಾಷೆಯ ವಿಚಾರವನ್ನು ನಾವು ಕೆದಕ್ತಾ ಹೋದರೆ, ಸರಿಸುಮಾರು 20,000 ಉಪಭಾಷೆಗಳಿದೆಯಂತೆ. ಇನ್ನು ಭಾಷಾಶಾಸ್ತ್ರಜ್ಞರ ಪ್ರಕಾರ ಸುಮಾರು 270 ಸಂಘಟಿತ ಮಾತೃಭಾಷೆಗಳಿದೆಯಂತೆ, ಅಂದರೆ ಪ್ರಾದೇಶಿಕ ಉಪಭಾಷೆಗಳು ಅಂತ ಹೇಳ್ಬೋದು. ಎಷ್ಟೆಲ್ಲ ಭಾಷೆಗಳಿದೆ ಭಾರತದಲ್ಲೇ! ಭಾರತದಲ್ಲಿರುವಂಥ ಭಾಷೆಯನ್ನು ಕಲಿಯೋದಕ್ಕೆ ಈ ಜನ್ಮ ಸಾಕಾಗೋದಿಲ್ಲ. ಇನ್ನು ವಿದೇಶಿ ಭಾಷೆಗಳೆಷ್ಟೆಲ್ಲ ಇದೆ. ಸೊ ಭಾಷೆ ಒಂದನ್ನು ಕಲಿತ್ರೆ ನಷ್ಟ ಏನಿಲ್ಲ, ಅದರಲ್ಲಿರುವಂಥ ಅಪಾರವಾದಂಥ ಜ್ಞಾನ ನಮ್ಮದಾಗುತ್ತೆ. ಸೊ ಭಾಷೆ ಕಲಿಯುವಂಥ ಪ್ರಯತ್ನ ನಮ್ಮದಾಗಲಿ. ಏನಂತೀರಾ?

ಸಮಯ 7:28 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಭಾಷೆ ಅನ್ನುವಂಥ ಒಂದು ವಿಚಾರಕ್ಕೆ ಬಂದಾಗ ಭಾಷೆ ಕಲಿಯುವಂಥದ್ದು ಬಹಳನೇ ಮುಖ್ಯ. ಹೆಚ್ಚೆಚ್ಚು ಭಾಷೆ ಕಲಿತಷ್ಟು ಹೆಚ್ಚೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ, ಮತ್ತು ಹೆಚ್ಚೆಚ್ಚು ಜನರ ಬಳಕೆ ಕೂಡ ನಮಗೆ ಸಿಗುತ್ತೆ. ಸೊ ದೇಶ ಸುತ್ತಬೇಕು, ಕೋಶ ಓದಬೇಕು, ಭಾಷೆ ಕಲಿಬೇಕು, ಆಗ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಅನ್ನೋಂಥ ಮಾತಿನೊಂದಿಗೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಕಡೆಯ ಒಂದು ಹಾಡಿನೊಂದಿಗೆ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76ನೇ ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51ಕ್ಕೆ ಏರಿಕೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಟಾಸ್ ಗೆದ್ದ ಅಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತವಾಗಿ ಮುಂದುವರಿಯಲಿದ್ದು, ಸ್ನೇಹಿತರಿಗೆ ಹಣ ಕಳುಹಿಸಲು, ಅಂಗಡಿಗಳಲ್ಲಿ ಪಾವತಿಸಲು ಅಥವಾ ಯಾವುದೇ ಶುಲ್ಕ ಇಲ್ಲದೆ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಲು ಸಾಧ್ಯವಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಯುಪಿಐ ಕ್ಯೂಆರ್ ಕೋಡ್ಗಳ ಮೂಲಕ ತಿಂಗಳಿಗೆ 1 ಲಕ್ಷ ರೂಪಾಯಿಗಳವರೆಗೆ ಗಳಿಸುವ ಮಾರಾಟಗಾರರು ಶೂನ್ಯ ಶುಲ್ಕಗಳನ್ನು ಪಡೆಯುವುದನ್ನು ಮುಂದುವರಿಸುತ್ತಾರೆ. ಎಲ್ಲ ರುಪೇ ಡೆಬಿಟ್ ಕಾರ್ಡ್ ಲಿಂಕ್ ಮಾಡಲಾದ ಯುಪಿಐ ವಹಿವಾಟುಗಳು ಸಹ ಯಾವುದೇ ಶುಲ್ಕ ಇಲ್ಲದೆ ಮುಂದುವರಿಯುತ್ತವೆ. ಮೂಲಗಳ ಪ್ರಕಾರ ವ್ಯಕ್ತಿಯಿಂದ ವ್ಯಾಪಾರಿಗೆ ಯುಪಿಐ ವಹಿವಾಟುಗಳಲ್ಲಿ ಸುಮಾರು 96% ಯಾವುದೇ ಪರಿಣಾಮ ಬೀರುವುದಿಲ್ಲ. ರೈಲ್ವೆ, ಇಂಧನ ಮತ್ತು ಇತರ ಅಗತ್ಯ ವಲಯಗಳಲ್ಲಿ 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವಹಿವಾಟುಗಳು ಪ್ರತಿ ವಹಿವಾಟುಗಳಿಗೆ 5 ರೂಪಾಯಿಗಳ ಸ್ಥಿರ ವ್ಯಾಪಾರಿ ರಿಯಾಯಿತಿ ದರವನ್ನು ಆಕರ್ಷಿಸುತ್ತವೆ. 2,000 ರೂಪಾಯಿಗಳಿಗಿಂತ ಹೆಚ್ಚಿನ ದೊಡ್ಡ ವ್ಯಾಪಾರಿ ವಹಿವಾಟುಗಳು ಮಾತ್ರ ವ್ಯಾಪಾರಿಗಳು ಭರಿಸಬೇಕಾದ 0.4% ಎಂಡಿಆರ್ ಅನ್ನು ಆಕರ್ಷಿಸುತ್ತವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಥಿಂಪುನಲ್ಲಿ ಭೂತಾನ್ ಪ್ರಧಾನಿ ತೆಸ್ಸರಿಂಗ್ ಟೋಬ್ಗೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ನಂತರ ಸಚಿವ ಡಾ ಎಸ್ ಜೈಶಂಕರ್ ಅವರು ಭಾರತದಲ್ಲಿ ತಯಾರಾದ 54 ಎಲೆಕ್ಟ್ರಾನಿಕ್ ವಾಹನಗಳನ್ನು ಭೂತಾನ್ ಪ್ರಧಾನಿಗೆ ಹಸ್ತಾಂತರಿಸಿದರು. ಭೂತಾನ್ನ ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಮತ್ತು ಸುಸ್ಥಿರ ಸಾರಿಗೆಯ ಪ್ರಗತಿಗೆ ಭಾರತ ಬೆಂಬಲ ನೀಡುತ್ತಿದೆ. ಭೂತಾನ್ನ ಪ್ರಗತಿ ಮತ್ತು ಸಮೃದ್ಧಿಗೆ ಭಾರತ ದೃಢವಾದ ಬದ್ಧತೆ ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ದೇಶ ವಿದೇಶಗಳ ನಾಯಕರು ಅವರಿಗೆ ಶುಭಾಶಯ ಕೋರಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಕೋರಿದ್ದು, ಭಾರತ ರಷ್ಯಾ ನಡುವಿನ ವಿಶೇಷ ಹಾಗೂ ಸವಲತ್ತು ಹೊಂದಿದ ವ್ಯೂಹಾತ್ಮಕ ಸಹಭಾಗಿತ್ವವನ್ನು ಬಲಪಡಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಭಾರತದಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿಯು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದೆ. ಜಪಾನ್ ರಾಯಭಾರಿ ಓನೋ ಕೆಇಚಿ ಅವರು ವಿಕಸಿತ ಭಾರತ ನಿರ್ಮಾಣದ ದೃಷ್ಟಿಕೋನವನ್ನು ಮುನ್ನಡೆಸುತ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿದ್ದಾರೆ. ಆಸ್ಟ್ರೇಲಿಯಾ ಹೈಕಮಿಷನರ್ ಫಿಲಿಪ್ ಗ್ರೀನ್ ಅವರು ಪ್ರಧಾನಿ ಮೋದಿ ಅವರ ಇತ್ತೀಚಿನ ಆಸ್ಟ್ರೇಲಿಯಾ ಭೇಟಿಯ ಸಂದರ್ಭದಲ್ಲಿ ಆತ್ಮೀಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಲವಾದ ಬಾಂಧವ್ಯವನ್ನು ಸ್ಮರಿಸಿದ್ದಾರೆ. ಸ್ಲೋವಾಕ್ ರಾಯಭಾರಿ ರಾಬರ್ಟ್ ಮ್ಯಾಕ್ಸಿಯಾನ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಸಂಸತ್ ಕ್ಷೇತ್ರವಾದ ವಾರಣಾಸಿಯಲ್ಲಿ ಇಂದು ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಬಿಜೆಪಿ ಕಾರ್ಯಕರ್ತರು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿದ್ದರು, ಸ್ವಚ್ಛತಾ ಅಭಿಯಾನಗಳನ್ನು ಕೈಗೊಂಡರು ಮತ್ತು ಸಾರ್ವಜನಿಕರಿಗೆ ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ವಿತರಣೆ ಮಾಡಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಮತ್ತು ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷ ಪಂಕಜ್ ಚೌಧರಿ ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮತ್ತು ಅಭಿವೃದ್ಧಿಶೀಲ ಭಾರತದಿಂದ ಅಭಿವೃದ್ಧಿ ಹೊಂದಿದ ಭಾರತವಾಗುವ ಗುರಿ ಸಾಧಿಸಲಿ ಎಂದು ಪ್ರಾರ್ಥನೆ ಮಾಡಿರುವುದಾಗಿ ಇದೇ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಹುಬ್ಬಳ್ಳಿಯ ವಿವಿಧ

0: ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತವನ್ನು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಪ್ರಧಾನಿ ಮೋದಿ ಸರ್ಕಾರದ ಅವಧಿಯಲ್ಲಿ ಸುಮಾರು 25 ಕೋಟಿ ಜನರು ಬಡತನದಿಂದ ಹೊರಗೆ ಬಂದಿದ್ದಾರೆ ಎಂದು ಹೇಳಿದ್ದಾರೆ.
1: ನರೇಂದ್ರ ಮೋದಿ ಅವರು ಒಬ್ಬ ಯುಗ ಪುರುಷ. ಭಾರತ ಅತ್ಯಂತ ಕಷ್ಟ ಸ್ಥಿತಿಯಲ್ಲಿದ್ದಾಗ, ಆರ್ಥಿಕ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಹಿಂದಿದ್ದಂತಹ ಸಂದರ್ಭದಲ್ಲಿ ಅವರು ದೇಶದ ಚುಕ್ಕಾಣಿಯನ್ನ ಹಿಡಿದು ಭಾರತವನ್ನ ಅತ್ಯಂತ ಪ್ರಬಲವಾಗಿರುವಂತಹ ರಾಷ್ಟ್ರ ಮತ್ತು 4ನೇ ಆರ್ಥಿಕ ಶಕ್ತಿಯಾಗಿ ಮತ್ತು 25 ಕೋಟಿ ಜನರ ಬಡತನದಿಂದ ನಿರ್ಮೂಲನೆ ಮಾಡಿರುವಂತಹ ಒಂದು ಧೀರ ಸಾಹಸವನ್ನ ನರೇಂದ್ರ ಮೋದಿ ಅವರು ಸಾಧನೆ ಮಾಡಿದ್ದಾರೆ. 2047ಕ್ಕೆ ವಿಕಸಿತ ಭಾರತ ಮಾಡುವಂತ ಅವರ ಸಂಕಲ್ಪದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಕೈ ಜೋಡಿಸಬೇಕು.
0: ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನ ದೃಷ್ಟಿಕೋನದೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡಂತಹ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರೆತಿದೆ. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಆನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟ ಮಾಡಲಾಯಿತು. ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿ ಸಂಸ್ಥೆಗಳ ಜೊತೆಗೆ ಮುಕ್ತಗೊಳಿಸಲಾಯಿತು. 2014ರವರೆಗೆ ಭಾರತದಲ್ಲಿ ಒಂದೇ ಒಂದು ಬಾಹ್ಯಾಕಾಶ ನವೋದ್ಯಮವಿತ್ತು. ಇದೀಗ 2026ರಲ್ಲಿ ಸುಮಾರು 440 ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮಗಳು ನೋಂದಣಿಯಾಗಿದ್ದು ಅವುಗಳ ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಪ್ರಮುಖವಾಗಿ ಕಳೆದ July 18ರಂದು ಖಾಸಗಿಯವರು ನಿರ್ಮಿಸಿದ ಮೊದಲ ಭಾರತೀಯ ರಾಕೆಟ್ನಿಂದ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್-1 ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಪ್ರಾಥಮಿಕ ಶಿಕ್ಷಕರ ಶಿಕ್ಷಣದಲ್ಲಿ 6 ತಿಂಗಳ ಸೇತು ಬಂಧ ಕಾರ್ಯಕ್ರಮಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮವನ್ನು ಪದವಿ ಶಿಕ್ಷಣ ಪಡೆದಿರುವಂತಹ ಸೇವೆಯಲ್ಲಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಲಿಸಲು ಅಂತಹ ಶಿಕ್ಷಕರು ಪ್ರಮಾಣೀಕರಣವನ್ನು ಪಡೆಯಲು ಈ ಕೋರ್ಸ್ ನಿರ್ಣಾಯಕ ಮಾರ್ಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ವಿಶೇಷ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮವು ಪ್ರಾಥಮಿಕ ಹಂತದಲ್ಲಿ ಕಲಿಯುವವರಿಗೆ ಪರಿಣಾಮಕಾರಿಯಾಗಿ ಶಿಕ್ಷಣ ನೀಡಲು ಅಗತ್ಯವಾದ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಶಿಕ್ಷಕರಿಗೆ ಸಹಾಯ ಮಾಡಲು ಸಮಗ್ರ ತರಬೇತಿಯನ್ನು ನೀಡುತ್ತದೆ. ಸೇತು ಬಂಧ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮುಕ್ತ ಶಾಲಾ ಸಂಸ್ಥೆ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಶಿಕ್ಷಕರನ್ನು ಮಕ್ಕಳ ಕೇಂದ್ರಿತ ಅಂತರ್ಗತ ಮತ್ತು ಅಭಿವೃದ್ಧಿ ಸೂಕ್ಷ್ಮ ಬೋಧನಾ ಅಭ್ಯಾಸಗಳ ಜೊತೆಗೆ ಸಜ್ಜುಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮವು ಬೋಧನೆಯನ್ನು ಕ್ರಿಯಾತ್ಮಕ ಸಂದರ್ಭ ಸೂಕ್ಷ್ಮ ಮತ್ತು ವಿಚಾರಣಾ ಆಧಾರಿತ ವೃತ್ತಿಯಾಗಿ ಉತ್ತೇಜಿಸುತ್ತದೆ. ಅಲ್ಲದೆ ಮೂಲಭೂತ ಕಲಿಕೆಯ ತತ್ವಗಳನ್ನು ಗುರಿಯಾಗಿಸಿಕೊಂಡು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅಂಶಗಳನ್ನು ಒಳಗೊಂಡಿದೆ. ಕೋರ್ಸ್ಗೆ ಪ್ರವೇಶವು ರಾಷ್ಟ್ರೀಯ ಮುಕ್ತ ಶಾಲಾ ಸಂಸ್ಥೆಯ ಸೇತುಬಂಧ ಕಾರ್ಯಕ್ರಮದ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿರುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 14ರಿಂದ 51ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಭೂವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಒಡಿಶಾದ ಸಂಬಲ್ಪುರದಲ್ಲಿ ಭಾರತದ 51ನೇ ಅತ್ಯಾಧುನಿಕ ಡಾಪ್ಲರ್ ಹವಾಮಾನ ರೆಡಾರ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಮಿಷನ್ ಮೌಸಮ್ ಅಡಿಯಲ್ಲಿ ಇನ್ನೂ ಸುಮಾರು 40 ರೆಡಾರ್ಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗುಡುಗು ಸಿಡಿಲು ಭಾರೀ ಮಳೆ ಮತ್ತು ಹವಾಮಾನ ಸಂಬಂಧಿತ ಇತರ ಅಪಾಯಗಳಿಗೆ ತುತ್ತಾಗುವ ಪ್ರದೇಶಗಳಿಗೆ ಸುಧಾರಿತ ವೀಕ್ಷಣಾ ಸಾಮರ್ಥ್ಯಗಳು ಅತ್ಯಂತ ಮುಖ್ಯವಾಗಿವೆ. ಸರ್ಕಾರವು ಏಕಕಾಲದಲ್ಲಿ ಭೂ ಆಧಾರಿತ ಹವಾಮಾನ ವೀಕ್ಷಣಾ ವ್ಯವಸ್ಥೆಗಳ ಜಾಲವನ್ನು ವಿಸ್ತರಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಸಮಗ್ರ ಮತ್ತು ಬಹು ಹಂತದ ಹವಾಮಾನ ವೀಕ್ಷಣಾ

ಕೇಂದ್ರವನ್ನು ನಿರ್ಮಿಸುವ ಪ್ರಯತ್ನದ ಭಾಗವಾಗಿ ಮೇಲ್ಮೈ ಹವಾಮಾನ ವೀಕ್ಷಣಾ ಕೇಂದ್ರಗಳು ಮತ್ತು ಮೈಕ್ರೋವೇವ್ ರೇಡಿಯೋಮೀಟರ್ಗಳಂತಹ ಸುಧಾರಿತ ವೀಕ್ಷಣಾ ವ್ಯವಸ್ಥೆಗಳನ್ನು ಅಳವಡಿಸುತ್ತಿದೆ ಎಂದು ಸಚಿವರು ಹೇಳಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನ ಪಂದ್ಯದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಮೂರು ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76ನೇ ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51ಕ್ಕೆ ಏರಿಕೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಟಿ ಟ್ವೆಂಟಿ ಕ್ರಿಕೆಟ್, ಭಾರತ ವಿರುದ್ಧ ಟಾಸ್ ಗೆದ್ದ ಆಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಸಾರ್ವಜನಿಕರಿಗಾಗಿ
1: ಸೇವಾನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ
4: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
5: ಸ್ನೇಹಿತರೆ, ಸಮಯ 7:46 ಆಗ್ತಾ ಇದೆ. ಈಗ ಕೇಳೋಣ ಒಲವಿನ ಆಲಾಪ. ಹಾಗೂ ಮತ್ತೊಂದು ಸೂಚನೆ ಇದೆ ನಿಮಗೆ, ಸರಿಯಾಗಿ 8:00 2026 ಏಷ್ಯನ್ ಗೇಮ್ಸ್ ಹಿನ್ನೆಲೆಯಲ್ಲಿ ಚೀರ್ ಫಾರ್ ಭಾರತ ಅನ್ನುವಂತಹ ವಿಶೇಷ ಕಾರ್ಯಕ್ರಮ ಮೂಡಿಬರುತ್ತೆ. 8:00 to 8:30 ನಮ್ಮ ಆಕಾಶವಾಣಿ FM ರೈನ್ಬೋ ಕಾರ್ಯಕ್ರಮಗಳು ಎಂದಿನ ಹಾಗೆ ನೀವು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಬಹುದು. ಈಗ ಕೇಳೋಣ ಒಲವಿನ ಆಲಾಪ.
6: ಎಲ್ಲರಿಗೂ ಶುಭ ಸಂಜೆ. ನಗರದಲ್ಲಿ ದೀಪಗಳ ಸಾಲು ಜಗಮಗಿಸ್ತಾ ಇದೆ. ರಸ್ತೆಯ ವಾಹನಗಳು ಮನೆ ಕಡೆ ಮುಖ ಮಾಡ್ತಾ ಇವೆ. ದಿನದ ಧಾವಂತವೆಲ್ಲ ಮುಗಿದು ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗುವಂತಹ ಸಮಯ ಇದು. ಈ ತಂಪಾದ ಸಮಯದಲ್ಲಿ ನಿಮ್ಮ ನೆಚ್ಚಿನ FM ರೈನ್ಬೋ 101.3 ನಿಮ್ಮ ಮುಂದಿನ 1 ಗಂಟೆಯನ್ನ ರಂಗಾಗಿಸೋಕೆ ಬಂದಿದೆ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಒಲವಿನ ಆಲಾಪ. ನಾನು ನಿಮ್ಮ ರೈನ್ಬೋ ಗೆಳೆಯ ಸಚಿನ್ ಪನವಾಸಿ. ದಿನವಿಡೀ ಕೆಲಸದ ಒತ್ತಡದಲ್ಲಿ ಕಳೆದು ಹೋಗಿದ್ದಂತಹ ಮನಸ್ಸಿಗೆ ಸಂಜೆಯ ಹೊತ್ತು ಒಂದು ಪುಟ್ಟ ನೆನಪು ಕಚೆಗಳು ಇಟ್ಟರೆ ಹೇಗಿರುತ್ತೆ? ಇವತ್ತಿನ ನಮ್ಮ ಒಲವಿನ ಆಲಾಪದ ಟಾಪಿಕ್ ಮೊದಲ ಭೇಟಿ ಮತ್ತು ಆ ಮುಗ್ಧ ನೋಟ. ಲೈಫ್ನಲ್ಲಿ 1,000 ಜನರನ್ನ ನೋಡ್ತೀವಿ, ಆದರೆ ಆ ಒಬ್ಬ ವ್ಯಕ್ತಿಯನ್ನ ಮೊದಲ ಬಾರಿ ನೋಡಿದಾಗ ಎದೆಯಲ್ಲಾದಂತಹ ಆ ತಳಮಳ, ಆ ಮುಗ್ಧ ನೋಟ ಇವತ್ತಿಗೂ ಹಸಿರಾಗಿರುತ್ತೆ ಅಲ್ವಾ? ಬನ್ನಿ ಇವತ್ತಿನ ಸಂಜೆ ಆ ಸುಂದರ ನೆನಪಿನ ಪುಟಗಳನ್ನ ತಿರುವು ಹಾಕೋಣ. ನಿಮಗಾಗಿ ಇವತ್ತಿನ ಮೊದಲ ಹಾಡು ಮೂಡಿ ಬರ್ತಾ ಇದೆ.

ಮನೆ ಕಡೆ ಡ್ರೈವ್ ಮಾಡ್ತಾ ಇರೋರು ಅಥವಾ ಬಿಸಿ ಬಿಸಿ ಕಾಫಿ ಟೀ ಹೀರ್ತಾ ರೇಡಿಯೋ ಕೇಳ್ತಿರೋರು ಒಮ್ಮೆ ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ. ಆ ವ್ಯಕ್ತಿಯನ್ನ ನೀವು ಮೊದಲ ಬಾರಿ ನೋಡಿದಂತಹ ಆ ಕ್ಷಣ ನೆನಪಿದೆಯಾ? ಕಾಲೇಜು ಕ್ಯಾಂಪಸ್ಸ, ಬಸ್ ನಿಲ್ದಾಣನ, ಲೈಬ್ರರಿನ, ಅಥವಾ ಯಾವುದೋ ಮದುವೆ ಮನೆಯ ಜನಜಂಗುಳಿಯ? ಅಂದು ಅವರು ಯಾವ ಬಣ್ಣದ ಡ್ರೆಸ್ ಹಾಕಿದ್ರು, ಅವರ ಮುಖದ ಮೇಲೆ ಬಿದ್ದಂತಹ ಆ ಮುಂಗುರುಳು, ಆ ಕ್ಷಣದಲ್ಲಿ ನಮ್ಮ ಎದೆ ಬಡಿತ ಜೋರಾದ ರೀತಿ, ಇವೆಲ್ಲವೂ ಇವತ್ತಿಗೂ ನೆನಪು ಮಾಡಿಕೊಂಡ್ರೆ ನಗು ತರಿಸುತ್ತೆ. ಮಾತುಗಳು ಶುರುವಾಗೋದಕ್ಕೂ ಮುನ್ನವೇ ಇಡೀ ಪ್ರಪಂಚದಲ್ಲಿ ಅವರಿಬ್ಬರೇ ಇರೋ ತರಹ ಕಣ್ಣುಗಳು ಸೆರೆ ಹಿಡಿದಂತಹ ಆ ಮೊದಲ ಮುಗ್ಧ ನೋಟ ಇದೆಯಲ್ಲ, ಅದೇ ಒಲವಿನ ಆರಂಭ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಮೊದಲ ಭೇಟಿಯಲ್ಲಿ ಮಾತುಗಳು ಸದಾ ಕಮ್ಮಿ, ಆದರೆ ಕಣ್ಣುಗಳ ಸಂಭಾಷಣೆ ಅನಂತ. ನಾವು ಅವರನ್ನ ಕದ್ದು ನೋಡುವಾಗ ಅವರು ನಮ್ಮನ್ನೇ ತಿರುಗಿ ನೋಡ್ತಾ ಇದ್ದಾರೆ ಅಂತ ಗೊತ್ತಾದ ಆ ಸೆಕೆಂಡ್ ನೆನಪಿದೆಯಾ? ಇಬ್ರು ಗಾಬರಿಯಿಂದ ದೃಷ್ಟಿ ತಪ್ಪಿಸ್ಕೊಂಡು ಮುಖ ತಿರುಗಿಸಿ ಮುಗುಳ್ನಕ್ಕಂತಹ ಆ ಕ್ಷಣ, ಅದಕ್ಕೆ ಜಗತ್ತಿನ ಯಾವ ಭಾಷೆಯಲ್ಲೂ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ. ಅಲ್ಲಿ ಯಾವುದೇ ಮುಖವಾಡಗಳಿರಲಿಲ್ಲ, ಕಪಟವಿರಲಿಲ್ಲ, ಬರೀ ಮುಗ್ಧ ಆಕರ್ಷಣೆ ಇತ್ತು. ಆ ಮುಗ್ಧ ನೋಟವೇ ಇಬ್ಬರ ನಡುವೆ ಒಂದು ಅದೃಶ್ಯ ಸೇತುವೆಯನ್ನೇ ಕಟ್ಟಿಬಿಟ್ಟಿತ್ತು.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯ 8:44 ಆಗ್ತಾ ಇದೆ. ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಸಮಯ ಸರಿಯಾಗಿ 9:16 ಆಗಿದೆ. ಎಸ್, ಇದು ಸುಕೂನ್ ಕೇಪಲ್. ಹಿಂದಿಯ ಹಳೆಯ ಹಾಡುಗಳನ್ನು ಕೇಳುವಂತಹ ಸಮಯ ಇದು. ಬನ್ನಿ, ಮೊದಲನೆಯದಾಗಿ ಕೆಜೆ ಯೇಸುದಾಸ್ ಅವರ ಅದ್ಭುತವಾದಂತಹ ಸಿರಿಕಂಠದಲ್ಲಿ ನಿಮಗೋಸ್ಕರ ಅಪ್ನೆ ಪರಾಯೆ ಚಿತ್ರದ ಗೀತೆ ಕೇಳೋಣ.

0: ಸುಕುನ್ ಕೇಪಲ್ನಲ್ಲಿ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಈಗಷ್ಟೇ ಹಾಡನ್ನು ಕೇಳಿದ್ರಿ, ಭೂಪೇಂದರ್ ಹಜಾರಿಕಾ ಮತ್ತು ಅಲ್ಕಾ ಯಾಜ್ಞಿಕ ಅವರ ಧ್ವನಿಯಲ್ಲಿ ತುಮ್ಕೋ ಜಬ್ ಸೆ ಕರೀಬ್ ದೇಖಾ ಅನ್ನೋಂಥ ಗೀತೆ ಬಹಾರ್ ಚಿತ್ರದ ಹಾಡಾಗಿತ್ತು. ಇನ್ನು ಮುಂದಿನ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ ಸುಕುನ್ ಕೇಪಲ್ನಲ್ಲಿ. ಭ್ರಷ್ಟಾಚಾರ್ ಚಿತ್ರದ ಗೀತೆ ಇದು, ಸುರೇಶ್ ವಾಡ್ಕರ್ ಮತ್ತು ಅನುರಾಧ ಪೌಡ್ವಾಲ್ ಅವರ ಧ್ವನಿ.
1: ತುಂಬಿಗಾ

0: अच्छा तुम ये तो गाओ,
1: तेरे नैना
2: तेरे नैना तेरे।
0: तुम ऐसा करो ये गाओ,

ಸುಕುನ್ ಕೇಪಲ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಛೋಟಿ ಬಹನ್ ಚಿತ್ರದ್ದು, ಆಶಾ ಭೋಸ್ಲೆ ಮತ್ತು ಮನ್ನಾಡೆಯವರ ಧ್ವನಿಯಲ್ಲಿ. ಸುಕುನ್ ಕೇಪಲ್ ಕಾರ್ಯಕ್ರಮ ಬಹಳ ಖುಷಿ ಕೊಡ್ತಾ ಇದೆ ಅಂತೇಳಿ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೊಪ್ಪ ತಾಲೂಕು ಚಿಕ್ಕಮಗಳೂರಿನಿಂದ ದಿನೇಶ್ ಹೆಗಡೆ ಹರಕೋಡು ಅವರು ಸಂದೇಶವನ್ನು ಕಳಿಸ್ತಾ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ನಮಸ್ಕಾರ ಸುಜಾತ ಮೇಡಮ್, ಹೇಗಿದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಖಂಡಿತ ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಳ್ತೀನಿ. ಸುಕುನ್ ಕೇಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಾಪುರದ ಪದ್ಮಶ್ರೀಧರ್, ಪನ್ನಗಾಟಿ, ಅನಂತಕುಮಾರ್ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮೆಲ್ಲರ ಮೆಚ್ಚುಗೆಯ ಸಂದೇಶಕ್ಕೆ. ಮುಂದಿನ ಗೀತೆ ಛೋಟಿ ಬಹನ್ ಚಿತ್ರದ ಒಂದು ಚಂದದ ಗೀತೆ ನಿಮಗೋಸ್ಕರ.

ಸಮಯ 9:43 ಆಗ್ತಾ ಇದೆ. ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಮಧುರವಾದಂತಹ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಏಕ್ ಬಾರ್ ಫಿರ್ ಚಿತ್ರದ ಗೀತೆಯನ್ನ ಕೇಳಿದ್ರೆ ಭೂಪೇಂದರ್ ಸಿಂಗ್ ಮತ್ತು ಅನುರಾಧಾ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಇದು. ಮುಂದಿನ ಗೀತೆ ಅತ್ಯಂತ ಜನಪ್ರಿಯ ಗೀತೆ, ಏಕ್ ದೂಜೆ ಕೆ ಲಿಯೆ ಸಿನಿಮಾದ ಹಾಡು ಇದು. ಲತಾ ಮಂಗೇಶ್ಕರ್ ಮತ್ತು ಅನೂಪ್ ಜಲೋಟಾ ಅವರ ಧ್ವನಿಯಲ್ಲಿರುವಂತಹ ಈ ಹಾಡು ನಿಮಗಾಗಿ.

ಸಮಯ 9:50 ಆಗ್ತಾ ಇದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಶಾಂತಾಚಾರ ಬಳ್ಳಿಗೇರ ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಕೂನ್ ಕೇಪಲ್ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ತಂಪಾದ ಸಂಜೆ ಸಮಯದಲ್ಲಿ ಇಂಪಾದ ಹಿಂದಿ ಹಾಡುಗಳು ಬಹಳನೇ ಖುಷಿ, ನೆಮ್ಮದಿ, ಸಂತೋಷ ಎಲ್ಲೂ ಸಿಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಹಾಡು ಮನಸ್ಸಿಗೆ ಅಷ್ಟು ಖುಷಿಯನ್ನು ಕೊಡ್ತಾ ಇದೆ, ಮತ್ತು ದಿನದ ದಣಿವನ್ನೆಲ್ಲ ನಿವಾರಿಸಿ ಒಂದು ರೀತಿಯ ಚೈತನ್ಯ ಕೊಡ್ತಾ ಇದೆ ಅಂತಂದರೆ ಅದಕ್ಕಿಂತ ಇನ್ನೇನಿದೆಯಲ್ಲ ಸಂಗೀತಕ್ಕೆ ಇರುವಂತಹ ಶಕ್ತಿನೇ ಅಂಥದ್ದು. ಥ್ಯಾಂಕ್ ಯು ಸೋ ಮಚ್ ಶಾಂತಾಚಾರ ಅವರೇ ನಿಮ್ಮ ಸಂದೇಶಕ್ಕೆ. 9:50 ಆಗ್ತಾ ಇದೆ. ಮುಂದಿನ ಗೀತೆ ಮತ್ತೊಮ್ಮೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಹಾಡು ಇದು. ಹೈಸಿಯ ಚಿತ್ರದ ಗೀತೆ ಕೇಳೋಣ.

0: ಸಮಯ 10:04 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ? ಎಸ್, 10 ಗಂಟೆ ಅಂದರೆ ನೀವೆಲ್ಲರೂ ಕೂಡ ಎಲ್ಲಿ ಕನಸಿನ ಲೋಕದಲ್ಲಿ ವಿಹರಿಸುವ ಸಮಯ ಅಲ್ವೇ. ಕನಸಿನ ಲೋಕ ಅಂತಂದರೆ ಅದಾಗಲೇ ನಿದ್ದೆಗೆ ಜಾರುವ ಹೊತ್ತು, ನಿದ್ದೆಗೆ ಜಾರೋದಕ್ಕೆ ಎಲ್ಲವನ್ನು ಕೂಡ ಸಿದ್ಧ ಮಾಡಿಕೊಳ್ಳುವಂಥ ಒಂದು ಹೊತ್ತು. ಆದರೆ ನಾವು ನಿಮ್ಮ ನಿದ್ದೆಗೆ, ನಿಮ್ಮ ಕನಸಿನ ಈ ಒಂದು ಹಾದಿಗೆ ಚಂದದ ಗೀತೆಗಳ ಸರಮಾಳೆಯನ್ನು ಪೂಣಿಸಿಕೊಡ್ತಾ ಇದ್ದೀವಿ. ಇದು ಕನಸಿನ ಮಾಲೆ, ನಿಮಗಾಗಿ ಸ್ವಾಗತ, ಸುಸ್ವಾಗತ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ.
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಪ್ರೀತಿ, ಪ್ರೇಮ, ಗಂಡು, ಹೆಣ್ಣು ಈ ಒಂದು ಪರಿಧಿಯನ್ನು ಬಿಟ್ಟು, ಅಂದರೆ ಈ ಒಂದು ಸರ್ಕಲನ್ನು ಬಿಟ್ಟು ಹೊರಗಿರುವಂಥ ಮತ್ತಷ್ಟು ಭಾವನೆಗಳನ್ನು ಹುಡುಕಾಡೋಣ, ಬೇರೆ ಬೇರೆ ಬಗೆಯ ಹಾಡುಗಳನ್ನು ಕೇಳೋಣ, ಕೇಳಿಸೋಣ ಅನ್ನುವಂಥ

ಮನ್ಸಾಗಿದೆ. ಹಾಗಿದ್ರೆ ಇವತ್ತಿನ ಮೊದಲನೆಯ ಗೀತೆ ಅಂದ್ರೆ ಗಂಡು ಹೆಣ್ಣಿನ ಪ್ರೀತಿ ಪ್ರೇಮವನ್ನು ಹೊರತುಪಡಿಸಿ ಬೇರೆ ಬೇರೆ ಭಾವನೆಗಳಿದೆ ಅಲ್ವಾ? ಸೊ ಅಂತ ಬೇರೆ ಬೇರೆ ಭಾವನೆಗಳ ಹಾಡುಗಳನ್ನ ಇವತ್ತು ಕೇಳೋಣ. ಮೊದಲನೇದಾಗಿ ಬಾಳ ಪಂಜರ ಚಿತ್ರದ ಗೀತೆ, ಪಿ ವಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

10:10 ಆಗಿದೆ. ಭಲೆ ಖುಷಿ ತಮಾಷೆಯ ಹಾಡನ್ನು ಕೇಳದ್ವಲ್ಲ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಮುಂದಿನ ಗೀತೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿರುವಂಥ ಹಾಡು ಸವಿ ನೆನಪುಗಳು ಬೇಕು, ಸವಿಯಲ್ಲಿ ಬದುಕು, ಅಪರಿಚಿತ ಅನ್ನುವಂಥ ಸಿನಿಮಾದಿಂದ ಆಯ್ಕೆ ಮಾಡಿಕೊಂಡಿರುವಂಥ ಗೀತೆ. ಪಿ ಆರ್ ರಾಮದಾಸ್ ನಾಯ್ಡು ಅವರ ಸಾಹಿತ್ಯಕ್ಕೆ, ಎಲ್ ವೈದ್ಯನಾಥನ್ ಅವರ ಸಂಗೀತ.

ಅಪರಿಚಿತ ಚಿತ್ರದ ಹಾಡನ್ನ ಕೇಳಿದ್ರಲ್ಲ ಸ್ನೇಹಿತರೆ, ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ. ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವಂತಹ ಗೀತೆ, ಮಾನವನಾಗುವೆಯಾ ದಾನವನಾಗುವೆಯಾ ಅಥವಾ ಮಾನವ ಕುಲಕ್ಕೆ ಮುಳ್ಳಾಗುವೆಯಾ ಅಂತ ಕೇಳುವಂತಹ ಹಾಡು ಬಹದ್ದೂರ್ ಗಂಡು ಚಿತ್ರದ್ದು.

ಸಮಯ 10:18 ಆಗ್ತಾ ಇದೆ. ನೀವೆಲ್ಲರೂ ಕೂಡ ಕೇಳ್ತಾ ಇರುವಂತಹ ಕಾರ್ಯಕ್ರಮ ಕನಸಿನ ಲೋಕ, ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ನಂದಿನಿ ಯಶಸ್ ಪ್ರಧಾನ್ ಕರಿಹೋಬನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯೇಸುದಾಸ್ ಅವರ ಧ್ವನಿಯಲ್ಲಿ ಹಿಂದಿ ಹಾಡುಗಳನ್ನು ಕೇಳೋದಕ್ಕೆ ಬಹಳ ಖುಷಿಯಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಸ್, ಯೇಸುದಾಸ್ ಅವರ ಧ್ವನಿಯಲ್ಲಿ ಹಿಂದಿ ಹಾಡುಗಳನ್ನು ಕೇಳೋದಕ್ಕೆ ಇಷ್ಟ ಆಗುತ್ತೆ, ಹಾಗೆ ಕನ್ನಡ ಹಾಡುಗಳು ಕೂಡ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ವಿರೂಪಾಕ್ಷಪ್ಪ, ಕಾವ್ಯ ಗೌರಿ, ರೇಣುಕಾ, ರುದ್ರಪ್ಪ, ಮಡಿವಾಳರ ಇಂದರಿಗೆ ಕೊಪ್ಪಳಗದಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅಮೃತ ವರ್ಷಿಣಿ ಮತ್ತು ಮಂಜುರಾಣಿ ಮೈಸೂರಿನಿಂದ ಸಂದೇಶವನ್ನ ಕಳಿಸ್ತಾ ಹೇಳ್ತಾ ಇದ್ದಾರೆ. ಬಾಳಪಂಜರ ಚಿತ್ರದ ಕಥನ ಕವನ ರೂಪದ ಹಾಡು, ಬಹಳ ಒಳ್ಳೆಯ ಹಾಡು, ಮಾನವೀಯ ಮೌಲ್ಯವನ್ನು ಮೀರಿಸುವಂತಹ ಪಾಠ ಹೇಳುತ್ತೆ. ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಪರಸ್ಪರ ಸ್ಪಂದಿಸುವಂತಹ ಗುಣ ಇದೆ ಅನ್ನೋದಕ್ಕೆ ಈ ಗೀತ ಕಥನ ಸಾಕ್ಷಿ ಅಂತ ಇದ್ದಾರೆ. ಆಪತ್ತಿಗಾದವನೇ ನೆಂಟ ಅನ್ನುವಂಥ ಗಾದೆ ಈ ಒಂದು ಹಾಡಿಗೆ ಬಹಳ ಹತ್ತಿರವಾಗಿದೆ. ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಇದ್ದಾರೆ. ಬಹಳ ಒಳ್ಳೆಯ ವಿವರಣೆಯನ್ನು ಕೊಟ್ಟಿದ್ದೀರಿ ಅಮೃತವರ್ಷಿಣಿಯವರೇ, ಥ್ಯಾಂಕ್ ಯು ಸೋ ಮಚ್. ಅಶೋಕ್ ಕುಮಾರ್, ಮಂಜುಳ, ಪ್ರಜ್ವಲ್, ಲೋಹಿತ್ ಇವರೆಲ್ಲರೂ ಕೂಡ ಮುಳಬಾಗಿಲಿನ ಮುತ್ಯಾಲಪೇಟೆಯಿಂದ ಹಾಡುಗಳನ್ನು ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸಿದ್ದೀರಾ. 10:20 ಆಗ್ತಾ ಇದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ಮುಂದಿನ ಗೀತೆ, ಬೆಳುವಲದ ಮಡಿಲಲ್ಲಿ ಬೆವರಹನಿ ಬಿದ್ದಾಗ ಏನಾಗತ್ತೆ, ಒಂದೊಂದು ಬೆವರಹನಿ ಮುತ್ತಾಗ್ತದೆ. ಸೊ ಅದೇ ಹಾಡನ್ನು ಕೇಳೋಣ, ಎಸ್ ಪಿ ಬಿ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿಯೇ.

ಹತ್ತು ಗಂಟೆ 23 ನಿಮಿಷ ಆಗ್ತಾ ಇದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಎಸ್, ಇವತ್ತು ಪ್ರೀತಿ, ಪ್ರೇಮ, ಪ್ರಣಯದ ಭಾವನೆಗಳನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಬೇರೆ ರೀತಿಯ ಬೇರೆ ಭಾವನೆಯ ಹಾಡುಗಳನ್ನ ಕೇಳೋಣ ಅನ್ನೋಂಥ ಮನಸ್ಸು. ಸೊ ನಿಮಗೂ ಕೂಡ ಇಷ್ಟ ಆಗ್ತಾ ಇದೆ ಈ ಎಲ್ಲ ಹಾಡುಗಳು ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ಮುಂದಿನ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವಂತಹ ಹಾಡು ಇದು. ಯಾವ ಚಿತ್ರದ ಯಾವ ಗೀತೆ? ಭೂತಯ್ಯನ ಮಗ ಅಯ್ಯು ಚಿತ್ರದ ಗೀತೆ ಇದು.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ
4: ಸಮಯ 10:28 ಆಗ್ತಾ ಇದೆ. ಕನಸಿನ ಲೋಕಕ್ಕೆ ನೀವೆಲ್ಲರೂ ಕೂಡ ಜಾರಿದ್ದೀರಾ ಅಂತ ನನಗೂ ಗೊತ್ತಾಗ್ತಾ ಇದೆ. ಎಸ್, ನೀವೆಲ್ಲರ ಸಂದೇಶಗಳು ಹೇಳ್ತಾ ಇದೆ, ಹಾಡುಗಳು ಬಹಳನೇ ಚೆನ್ನಾಗಿದೆ ಅಂತೇಳಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ ದನಿ ಹೇಳ್ತಾ ಇದ್ದಾರೆ, ಸವಿ ನೆನಪುಗಳು ಬೇಕು ಅನ್ನುವಂತಹ ಗೀತೆಯ ಸಾಲುಗಳು ಕೇಳ್ತಾ ಇದ್ದಾರೆ, ಮನಸ್ಸಿಗೆ ಬಹಳ ಆಪ್ತ ಅನ್ಸುತ್ತೆ ಅಂತೇಳಿ. ಕನಸಿನ ಲೋಕದಲ್ಲಿ ತೇಲಾಡದ ಹಾಗೆ ಆಯ್ತು ಚಂದದ ಗೀತೆಯನ್ನ ಕೇಳೋದಕ್ಕೆ, ಚಂದದ ಗೀತೆಯನ್ನ ಕೇಳಿ ಮನಸ್ಸು ತುಂಬಿ ಬಂತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಡವಾಗಿ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನೀವು ಸಿಗ್ತಿರೋದೇ ತಡವಾಗಿ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ ಟಿಪಿ ಸರ್ಕಲ್ ಇಂದ. ಪರವಾಗಿಲ್ಲ, ತಡವಾದರೂ ಗಣೇಶನ ಕೃಪೆ ಎಲ್ಲರ ಮೇಲೂ ಸದಾ ಇದ್ದೇ ಇರುತ್ತೆ ಅಂತ ಹೇಳಿ ನಾನು ಕೂಡ ನಂಬಿದ್ದೀನಿ. ಇನ್ನು ಹರೀಶ್ವರು ಮಲ್ಲೇಶ್ವರಂಯಿಂದ ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ ನನ್ನ ನೆಚ್ಚಿನ ಗೀತೆಯಾಗಿತ್ತು, ಸೊ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಇದ್ದಾರೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ, ನಮಸ್ಕಾರ ಮೇಡಮ್, ಅಣ್ಣ ಅವರ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಇದ್ದಾರೆ. ಇನ್ನು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಆಗಲೇ ನನಗೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ವೆಂಕಟೇಶ್ ಕುಟುಂಬದವರು APMC ಸಾಗರದಿಂದ, ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಈಗಲೇ ಗುಡ್ ನೈಟ್ ಹೇಳಿಬಿಟ್ರೆ ನಾನು ಇನ್ನೂ 1/2 ಗಂಟೆಗಳ ಕಾಲ ನಿಮಗೆ ಹಾಡು ಕೇಳಿಸ್ಬೇಕು. ಇನ್ನು ಅನುಷ್ ಅವ್ರು ಹೇಳ್ತಾ ಇದ್ದಾರೆ, ಬಹಳ ದಿನಗಳಾಯಿತು ಈ ರೀತಿಯ ಹಾಡುಗಳನ್ನು ಕೇಳಿ ಖುಷಿಯಾಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಮುಂದಿನ ಗೀತೆ ಯಾವುದು ಗೊತ್ತಾ? PB ಶ್ರೀನಿವಾಸ್ ಅಲ್ಲ, SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇರುವಂತಹ ಗೀತೆ, ಪಡುವಾರಳ್ಳಿ ಪಾಂಡವರು ಚಿತ್ರದ ಹಾಡು.

ದೇಹಕ್ಕೆ ಉಸಿರೇ ಸದಾ ಭಾರ ಇಲ್ಲ ಆಧಾರ. ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದ ಗೀತೆ ಎಸ್ ಪಿ ವಾಸುಬ್ರಹ್ಮಣ್ಯ ಮತ್ತು ಅನಿತಾ ಚೌಧರಿ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಲೀಲ್ ಚೌಧರಿ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಯನ್ನ ಕೇಳಿದ್ರಿ. ಕನಸಿನ ಲೋಕದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ, ಕನಸಿನ ಲೋಕದಲ್ಲಿ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ, ಪ್ರೀತಿ ಪ್ರೇಮ ಅನ್ನುವಂತಹ ಒಂದು ಆ ಒಂದು ವಿಷಯವನ್ನ ಹೊರತುಪಡಿಸಿ ಬೇರೆ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಹಾಡುಗಳನ್ನಷ್ಟೇ ಪ್ರಸಾರ ಮಾಡ್ತಾ ಇರುವಂತಹ ಒಂದು ಪ್ರಯತ್ನ ನನ್ನದಾಗಿದೆ. ಬಟ್ ಆದರೂ ಯಾಕೋ ಈ ಪ್ರಯತ್ನನೂ ಸರಿ ಹೋಗಿಲ್ಲ, ಇನ್ನೂ ಹಳೆ ಹಾಡು ಹಾಕ್ಬೇಕಿತ್ತು ಅಂತ ಇದ್ದಾರೆ ಮಂಗಳ ಅವರು ಮೈಸೂರಿನಿಂದ. ಯಾಕ್ರಿ ಸುಜಾತ ಇಂಥ ಹಾಡುಗಳು ಇವತ್ತು ನೀವೇನಾ ಅಂತ ಕೇಳ್ತಾ ಇದ್ದಾರೆ. ನಾನೇ, ಹೌದು ನಾನೇ. ಬಟ್ ಇನ್ನೂ ಹಳೆ ಹಾಡುಗಳು ಖಂಡಿತ ಪ್ರಸಾರ ಮಾಡೋಣ. ನೀವು 50-60 ದಶಕದ ಹಾಡುಗಳ ಅಭಿಮಾನಿ ಅಂತ ಹೇಳಿ ನನಗೆ ಗೊತ್ತು. ಎಲ್ಲ ಬಗೆಯ ಹಾಡುಗಳು ಕೂಡ ಎಫ್ ಎಂ ರೈನ್ಬೋದಲ್ಲಿ ಖಂಡಿತ ಪ್ರಸಾರ ಆಗುತ್ತೆ. ವಿದೇಶಕ್ಕೆ ಹೋಗಬೇಕು ಅಂತ, ಅಲ್ಲಿ ನೆಲೆಸಬೇಕು ಅಂತ ಹಂಬಲಿಸ್ತಾ ಇದ್ದಂಥ ಸ್ನೇಹಿತನಿಗೆ ಈ ಗೀತೆ ಕೇಳಿಸಿ ಮನಸ್ಸು ಬದಲಾಯಿಸುವಂತೆ ಮಾಡಿದೆ ಅಂತ ಇದ್ದಾರೆ ಅನುಷಾ ಅವರು. ಓಹೋ, ಅಂಥ ದೊಡ್ಡ ಬದಲಾವಣೆ ಅನುಷಾ ಅವರೇ, ವೆರಿ ಗುಡ್. ಇನ್ನು ಮೈಸೂರು ವಿದ್ಯಾರಣ್ಯಪುರಂ ರಾಮ್ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ಪ್ರಸಾರವಾಗ್ತಾ ಇರುವಂತಹ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕರ್ಣಾನಂದಮಯವಾದಂತಹ ಮನಸ್ಸಿಗೆ ಮುದವನ್ನ ಕೊಡ್ತಾ ಇರುವಂತಹ ಈ ಸಮಯದಲ್ಲಿ ಕೇಳಲೇಬೇಕಾದಂತಹ ಉತ್ತಮ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇರುವಂತಹ ನಿಲಯಕ್ಕೆ ಅನಂತ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶುಭರಾತ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಹಾಡುಗಳನ್ನು ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸಿದ್ದೀರಾ. ಚನ್ನಪಟ್ಟಣದಿಂದ ತೀರ್ಥೇಶ್ ಅವರ ಸಂದೇಶ ಕೂಡ ಬಂದಿದೆ. ಥ್ಯಾಂಕ್ ಯು ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದಿನ ಗೀತೆ ಕಾಲೇಜು ರಂಗ ಚಿತ್ರದ ಗೀತೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವಂತಹ ಹಾಡು ಇದು. ಪಿ ಬಿ ಶ್ರೀನಿವಾಸ್ ಅವರ ಜೊತೆಗೆ ರವಿ ಅವರ ಧ್ವನಿ ಕೂಡ ಇದೆ.

ಮ್ಯಾಲೆ ರಂಗ ಪಾಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲೇಬೇಕು. ಚಲುವಯ್ಯ ಚಲುವ ತಾನಿ ತಂದನ್ನ ರಂಗಯ್ಯ ರಂಗಸ್ವಾಮಿ ತಾನಿ ತಂದನ.

ಒಗಟಿನ ಹಾಡೊಂದನ್ನ ಕೇಳೋಣ ಅಲ್ವಾ? ಈಗ ಒಗಟು ಕೇಳುವಂತ ಅಮ್ಮ, ಅದನ್ನ ಬಿಡಿಸುವಂತ ಮಕ್ಕಳು ಈಗ ಕಡಿಮೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ತಾಯಿ ತಂದೆ ಅಪ್ಪ, ತಾಯಿ ತಂದೆ ಅಜ್ಜಿ ತಾತ ಮಕ್ಕಳು ಎಲ್ಲರೂ ಕೂಡ ಮೊಬೈಲ್ಗಳಿಗೆ ಅಂಟಿಕೊಂಡಿರುವಂಥ ಈ ಒಂದು ಕಾಲಮಾನದಲ್ಲಿ ಈ ಹಾಡುಗಳು ಮತ್ತೆ ಈ ದಿನಗಳು ಮರುಕಳಿಸಬಾರದ ಅಂತ ಅನ್ಸುತ್ತೆ. ಚಿರಂಜೀವಿ ಚಿತ್ರದ ಗೀತೆ, ಪಿ ಸುಶೀಲ ಅವರ ಧ್ವನಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

10:45 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ? ಎಸ್, ಅಬಾಬಾ, ಮಧುರವಾದಂತಹ ಗೀತೆಗಳು. ನಾನು ಚಿಕ್ಕವನಾಗಿದ್ದಾಗ ನಮ್ಮ ಮನೆಯಲ್ಲಿ ರೇಡಿಯೋ ಇರಲಿಲ್ಲ, ಪಕ್ಕದ ಮನೆಯ ರೇಡಿಯೋದಲ್ಲಿ ಇಂಥ ಹಾಡುಗಳನ್ನು ಕೇಳ್ತಿದ್ದೆ. ಹಾಗೆ ಆ ಮನೆಯವರಿಂದ ಬೈಸ್ಕೊಂಡು ಕೇಳ್ತಿದ್ದೆ ಅಂತ ಇದ್ದಾರೆ. ನೆನಪಿಸಿದ್ರಿ ಆ ದಿನಗಳನ್ನ ಅಂತ ಚಿದಾನಂದ ಟಿ ಬಿ ಸರ್ಕಲ್ನಿಂದ ಹೇಳ್ತಾ ಇದ್ದಾರೆ. ಇನ್ನು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಕನಸಿನ ಲೋಕ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಇದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಅನ್ನೋಂಥ ಮಾತು. ಇಂತಹ ಸುಮಧುರ ಗೀತೆಗಳು ಈಗಿನ ಸಿನಿಮಾದಲ್ಲಿ ಯಾಕೆ ಬರಬಾರ್ದು ಅಂತ ಇದ್ದಾರೆ. ಕಾಲಕ್ಕೆ ತಕ್ಕ ಹಾಗೆ ಅಲ್ವೇ? ಬಿಸಿ ಬಿಸಿ ರಾಗಿ ಮುದ್ದೆ, ಬೇಳೆ ಸಾರು, ಆಲೂಗಡ್ಡೆ ಬಜ್ಜಿ ಎಲ್ಲವೂ ಕೂಡ ರೆಡಿಯಾಗಿದೆ. ಆಹಾ, ಒಳ್ಳೆ ಮೆನು. ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ ಸಂದೇಶವನ್ನು ಕಳಿಸ್ತಾ, ಇಂತಹ ಬದಲಾವಣೆ ಇರಬೇಕು ಮೇಡಮ್. ದಿನಾನು ಒಂದೇ ತೆರನಾದಂಥ ಊಟ ಮಾಡಿ ಹಬ್ಬ ಹರಿದಿನ ವಿವಿಧ ತೆರನಾದ ಅಡುಗೆ ಮಾಡೋ ಆಗ ಎಷ್ಟು ಖುಷಿ ಆಗುತ್ತಲ್ವಾ? ಅದೇ ರೀತಿ ಬದಲಾವಣೆ ಬೇಕು ಅಂತ ಇದ್ದಾರೆ. ಅಂದರೆ ಪ್ರೀತಿ ಪ್ರೇಮದ ಹಾಡುಗಳನ್ನು ಹೊರತುಪಡಿಸಿ ಬೇರೆ ಹಾಡುಗಳನ್ನು ಕೂಡ ಕೇಳಬೇಕು ಅಂತ ಹೇಳಿ. ಸೊ ಮುಂದಿನ ಗೀತೆ ನಿಮಗೋಸ್ಕರ ದೇವದಾಸಿ ಚಿತ್ರದ ಹಾಡು ಇದು. ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿರುವಂತಹ ಗೀತೆ.

ಮನಸ್ಸು ತುಂಬಿ ಬರ್ತಾ ಇರುವಂತಹ ಗೀತೆಗಳನ್ನ ಕೇಳಿಸ್ತಾ ಇದ್ದೀರಾ ಅಂತ ಹೇಳಿ ತುಂಬಾ ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಾ. ಆದ್ರೆ ಅದಕ್ಕಿಂತ ಹೆಚ್ಚು ಮನಸ್ಸಿಗೆ ಏನು ಹತ್ತಿರವಾಗ್ತಾ ಇರುವಂತದ್ದು ನಿಮ್ಮ ಸಂದೇಶ ಅಂತ ನನಗನ್ನಿಸ್ತಾ ಇದೆ. ಬಹುಶಃ ಇದು ಬರೀ ಹೊಗಳಿಕೆಯನ್ನ ಪೇರಿಸುವಂತಹ ಒಂದು

ಈ ಅಕ್ಷರಗಳಿದೆಯಲ್ಲ, ಈ ದುಂಡು ದುಂಡು ಮುದ್ದು ಮುದ್ದು ಅಕ್ಷರಗಳಿದೆಯಲ್ಲ, ಈ ಸಾಹಿತ್ಯ ಇದೆಯಲ್ಲ, ಈ ಮಾತು ಇದೆಯಲ್ಲ, ಇದನ್ನೆಲ್ಲ ಕೇಳಿದಾಗ ಅನಿಸುತ್ತೆ, ಓ ಯಾವಾಗಲೂ ನಾವು ಇಲ್ಲೇ ಹೀಗೆ ಇದ್ಬಿಡಬೇಕು ಅಂತ ಅನಿಸುತ್ತೆ. ಇಂಥ ಮಾತು ನನಗೂ ಕೂಡ ಎಷ್ಟೋ ಸಲ ಅನಿಸಿರೋದುಂಟು. ನಿಮ್ಮ ಸಂದೇಶ ನನ್ನ ಮನಸ್ಸು ಕೂಡ ತುಂಬಿ ಬಂದ ಹಾಗೆ ಅನ್ನಿಸ್ತಾ ಇದೆ. ಈ ಸಮಯ ಕೂಡ ಜಾರಿ ಹೋಗದೇ ಇರಲಿ ಅಂತ ಅನ್ನಿಸ್ತಾ ಇದೆ. ಬಂಗಾರದ ಗೀತೆಗಳು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅನ್ನೋಂಥ ಮಾತನ್ನು ಹೆಬ್ಬಾಳದ ರಮೇಶ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ನಿಮಗೋಸ್ಕರ. ಈ ಹಾಡು ದೇವರ ಗುಡಿ ಚಿತ್ರದ ಗೀತೆ.

ಕಷ್ಟಕ್ಕೆ ನೆರಳಾಗಿ ಹೆಗಲಾಗಿ ಕೃಷ್ಣ ನಮ್ಮೆಲ್ಲರ ಒಂದು ನಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರ ಜೀವನದಲ್ಲಿ ಏನೇನೆಲ್ಲ ಕಷ್ಟ ಬರುತ್ತೆ ಇದು ಏನೂ ಅಲ್ಲ, ಎಲ್ಲವನ್ನೂ ಕೂಡ ಧೈರ್ಯದಿಂದ ಎದುರಿಸಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾನೆ. ನೂರು ಒಗಟ ಬಿಡಿಸಿ ನಗುವ ತಾಯಿ ನಿನ್ನ ತಾಯಿ, ಆದರೆ ಬಾಳಿನ ಒಗಟ ಬಿಡಿಸೋದಕ್ಕೆ ಆಗದೆ ಕಂಗಾಲಾಗಿದ್ದಾಳೆ ಅಂಥೇಳಿ. ಎಷ್ಟೋ ಜನರಿಗೆ ಹಾಗೆ ಅಲ್ವಾ, ಎಷ್ಟು ಗೆಲುವಾಗಿರ್ತೀವಿ, ಎಷ್ಟು ಖುಷಿಯಾಗಿರ್ತೀವಿ, ಆದರೆ ಮುಂದೆ ಜೀವನ ಸಾಗ್ತಾ ಸಾಗ್ತಾ ಏನೇನೆಲ್ಲ ಸವಾಲುಗಳು, ಏನೇನೆಲ್ಲ ಸಂಕಷ್ಟಗಳು, ಗೊತ್ತಾಗಲ್ಲ ಏನು ಮಾಡಬೇಕು ಅಂತ ಹೇಳಿ, ಗೊತ್ತಾಗಲ್ಲ ಯಾಕೆ ಹೀಗೆ ಅಂಥೇಳಿ, ಗೊತ್ತಾಗ್ದಲೇ ಎಷ್ಟೋ ದಿನಗಳನ್ನು ದೂಡ್ ಬಿಡ್ತೀವಿ, ಕಳೆದು ಬಿಡ್ತೀವಿ. ಗೊತ್ತಾಗೋ ಹೊತ್ತಿಗೆ ಸಾಕಷ್ಟು ಸಮಯ ಕೂಡ ಸರಿದು ಹೋಗುತ್ತೆ. ಎಂಥೆಂಥ ಅದ್ಭುತವಾದಂಥ ಸಾಹಿತ್ಯ ಅಲ್ವಾ. ಸೊ ಇಂಥ ಒಂದು ಸಾಹಿತ್ಯವನ್ನು ಕೇಳಿಸುವಂಥ ಅವಕಾಶ ಮಾಡಿಕೊಟ್ಟಂಥ ಆಕಾಶವಾಣಿಗೆ ಧನ್ಯವಾದಗಳನ್ನು ಮೊದಲನೇದಾಗಿ ಹೇಳಲೇಬೇಕು. ಕಾರ್ಯಕ್ರಮದ ಕಳೆಯ ಗಳಿಗೆ ಕೂಡ ಬಂದಿದೆ. 11:03 FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಹಾಡುಗಳನ್ನು ಕೇಳಿಸೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕಡೆಯ 2 ನಿಮಿಷದಲ್ಲಿ ಒಂದು ಪುಟ್ಟ ಹಾಡನ್ನು ಕೇಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಹಾಡಿನೊಂದಿಗೆ ಇವತ್ತಿನ ಈ ಒಂದು ಕನಸಿನ ಲೋಕ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರದಲ್ಲಿ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ. ಆದರೆ 11:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿ ಬರುತ್ತೆ.

ಹೌದಲ್ವಾ, ತಾಯಿಯ ನೋವನ್ನು ದೂರ ಮಾಡೋದಕ್ಕೆ ಅಂಥೇಳಿ ಕೃಷ್ಣ ಭೂಮಿಯ ಮೇಲೆ ಬಂದ. ಆದರೆ ಸ್ವತಃ ತನ್ನ ಬದುಕಿನುದ್ದಕ್ಕೂ ಸಾವಿರಾರು ಅಪವಾದಗಳನ್ನು ಸಂಕಟಗಳನ್ನು ಹೊತ್ತು ಸಾಗದ. ಆದರೆ ಮತ್ತೊಬ್ಬರ